107.8 FM Radio Sarang. Iga app nalu kuda labhya.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನನ್ನ ಸ್ನೇಹಿತರೊಬ್ಬರು ಬಿಹಾರದಲ್ಲಿದ್ದಾರೆ, ದೊಡ್ಡ ತತ್ವಶಾಸ್ತ್ರಜ್ಞರು. ಅವ್ರು ಹೇಳ್ತಾರೆ, ದ ರೀಸನ್ ಫಾರ್ ಕಾನ್ಫ್ಲಿಕ್ಟ್ಸ್ ಟುಡೇ ಇನ್ ಲೈಫ್ ಈಸ್ ಚಾಯ್ಸಸ್ ಅಂತ ಹೇಳಿದ್ರು. ಮನುಷ್ಯನಿಗೆ ತೊಂದರೆ ಆಗಿರೋದು ಎದರಿಂದ ಅಂದರೆ ನಿಮಗಿರುವಂಥ ಆಯ್ಕೆಗಳಿಂದಾಗಿ ಅಂತ. ನಾನು ಮೊದಲು ಅರ್ಥ ಆಗಲಿಲ್ಲ ಏನು ಹೇಳ್ತಾರೆ ಅವರು ಅಂತ. ಎಲ್ಲಿ ಆಯ್ಕೆಗಳು ಹೆಚ್ಚಾಗ್ತಾವೋ ಅಲ್ಲಿ ದ್ವಂದ್ವಗಳು ಜಾಸ್ತಿ ಆಗ್ತವೆ ಅಂತ. ತಾವು ಗಮನಿಸಬೇಕು, ನೀವು 30 ವರ್ಷ 40 ವರ್ಷ 50 ವರ್ಷದ ಹಿಂದೆ ಶ್ರೀಮಂತರ ಮನೆಯಲ್ಲೂ ಅದೇ ಊಟ, ಯಾರ ಮನೆಯಲ್ಲೂ ಅದೇ ಊಟ. ನಾನು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದವನು, ರೊಟ್ಟಿ ಅನ್ನ ಜೋಳದ ರೊಟ್ಟಿ, ಯಜಮಾನರು ಅದೇ ತಿನ್ನೋದು, ಮನೆ ಕೆಲಸ ಮಾಡೋರು ಅದೇ ತಿನ್ನೋದು, ಅದೇ ಅನ್ನ ಅದೇ ಪಲ್ಯ ಅದೇ ಇರೋದು. ವೆರೈಟಿ ಜಾಸ್ತಿ ಇರಲಿಲ್ಲ. ಮೊದಲು ಹೋಟೆಲಿಗೆ ಹೋದರೆ ಫುಲ್ ಮೀಲ್ ಕೊಡು, ಪ್ಲೇಟ್ ಮೀಲ್ ಕೊಡು ಅಷ್ಟೇ ಒಂದು ಕೊಡ್ತಿದ್ದ ಅವನು. ಅಂದರೆ ಆಯ್ಕೆಗಳು ಜಾಸ್ತಿ ಇರಲಿಲ್ಲ, ಸಂತೃಪ್ತಿಯಾಗಿದ್ವಿ ನಾವೆಲ್ಲ. ಈಗ ಗಂಡ ಹೆಂಡತಿ ಮಗ ಮಗಳು 4 ಜನ ಒಂದು ಹೋಟೆಲಿಗೆ ಹೋದರೆ ಒಂದು ಪುಸ್ತಕ ಕೊಡ್ತಾರೆ ಮೊದಲವರು, ಓದಿ ಅಂತ. ಆ ಓದಿದರೆ ಒಂದು 50-100 ಥರದ ತರಕಾರಿ ಇದೆ ಅಲ್ಲಿ. ನನಗಂತೂ ಇನ್ನೂ ತನಕ ಅರ್ಥ ಆಗಲಿಲ್ಲ ಅವು ಹೇಗೆ ಬೇರೆ ಬೇರೆ ಆಗ್ತವೆ ಅಂತ. ಆದರೆ ಓದೋಕ್ಕೆ ಹೆಸರು ಚೆನ್ನಾಗಿರ್ತದೆ ಅಂತ ಓದ್ತಾ ಇರ್ತೀನಿ ನಾನು, ತುಂಬ ಚೆನ್ನಾಗಿರ್ತೀನಿ. ಈಗ 4 ಜನ ಊಟಕ್ಕೆ ಹೋದರೆ ಒಂದೇ ಸಾಮಾನನ್ನು 4 ಜನ ತರಿಸ್ಕೊಂಡು ತಿನ್ನೋದು ಭಾಳ ಅಪರೂಪ ಆಗಿಬಿಟ್ಟಿದೆ. ಮಗನ ಚಾಯ್ಸ್ ಬೇರೆ, ಮಗನ ಚಾಯ್ಸ್ ಬೇರೆ, ಇದೆಲ್ಲ ಬೇರೆ ಬೇರೆ ಬೇರೆ ಬೇರೆ. ಎಲ್ಲಿ ಚಾಯ್ಸಸ್ ಜಾಸ್ತಿ ಆಗ್ತದೋ ಅಲ್ಲಿ ದ್ವಂದ್ವಗಳು ಜಾಸ್ತಿ, ಯಾವ್ದು ತಗೊಳ್ಳಿ ಅಂತ. ನನಗೊಬ್ರು ಹೇಳ್ತಿದ್ರು, ಸಣ್ಣ ನಾವು ಇದ್ದ ಹುಡುಗರಿದ್ದಾಗಿದ್ದಾಗ 3 ಕಾರು ಇಂಡಿಯಾದಲ್ಲಿ ಇರೋದು ಅವಾಗ. ಒಂದು ದ ಗ್ರೇಟ್ ಅಂಬಾಸಿಡರ್, ಇನ್ನೊಂದು ಫಿಯಟ್ ಅಂತ, ಒಂದು ಹೆರಾಲ್ಡ್ ಅಂತ ಒಂದು ಕಾರು. ಈವನ್ ಚೀಫ್ ಮಿನಿಸ್ಟರ್ ಕೂಡ ಅಂಬಾಸಿಡರ್ ಕಾರೇ ಅವಾಗ. ಇರೋದೇ 3 ಕಾರು, ಅದೆಲ್ಲ ಆಯ್ಕೆ ಅಷ್ಟೇನೆ. ಇವತ್ತು ಎಷ್ಟು ಕರದ ಕಾರ್ ಇದೆ ನೋಡಿ, ಅದರಲ್ಲಿ ಡಿಲಕ್ಸ್ ಮಾಡೆಲ್, ನಾರ್ಮಲ್ ಮಾಡೆಲ್, ಎಕಾನಮಿ ಮಾಡೆಲ್ ಅಂತ ಬೇಕಿರು. ಹೀಗಾಗಿ ಎಷ್ಟು ಆಯ್ಕೆಗಳು ಹೆಚ್ಚಾಗ್ತದೋ ಅಷ್ಟು ಯಾವುದನ್ನು ಆರಿಸ್ಕೊಳ್ಳಿ, ಯಾವುದನ್ನು ಬಿಡಲಿ ಅಂತ ನೆನಪಿದೆ. ಮೊದಲು ಒಂದು ಟಿ ವಿ ತಗೋಬೇಕು ಅಂತಂದರೆ ನಾನು ನೆನಪಿದೆ, ಫಸ್ಟ್ ಮೊದಲೇ ಸಲ ಕಲರ್ ಟಿ ವಿ ಬಂದಾಗ ಕಾಯಬೇಕು 3 ತಿಂಗಳು 4 ತಿಂಗಳು, ಇರೋದೇ 2-3 ಬ್ರ್ಯಾಂಡ್ ಇರ್ತಿದ್ವು, ಕಾಯಬೇಕು. ಈಗ ನೀವು ಅಂಗಡಿಗೆ ಹೋದರೆ ನೀವು ಹುಚ್ಚಿಡಿಸುವಷ್ಟು ಟಿ ವಿ ಇದೆ, ಯಾವ್ದಾದ್ರು ತಗೋಬೇಕು. ಅವಾಗ ಮೊದಲು ಯಾವುದೋ ಒಂದು ಬಂದರೆ ಸಾಕು ಮನೆಗೆ ಅಂತಿದ್ವಿ, ಚೆನ್ನಾಗಿ ಅನಿಸ್ತಿತ್ತು ಅದು ನೋಡಿದ್ದು. ಈಗ ನೀವು ಅಂಗಡಿಗೆ ಹೋಗಿ ನೋಡಿದರೆ 100 ವೆರೈಟಿಯಲ್ಲಿ ಯಾವ್ದು ತಗೊಳ್ಳಿ, ಯಾವ್ದು ಬಿಡಲಿ. ಈ ಸಣ್ಣ ಮಗುನ ಆಟಿಗೆ ಸಾಮಾನದ ಅಂಗಡಿಯಲ್ಲಿ ಬಿಟ್ಟಂಗೆ ಆಗಿಬಿಡುತ್ತೆ ಆ ಥರ. ಹಾಗೆ ಆಯ್ಕೆಗಳು ಹೆಚ್ಚಾದ ಹಾಗೆ ನಮ್ಮ ಆನಂದದ ಪರಿಧಿ ಕೂಡ ಹೆಚ್ಚಾಗ್ತಾ ಹೋಯಿತು.

0: Radio Sarang 107.8 FM.
1: ಕೆಲವರು ಹೇಳೋಕೆ ಶುರು ಮಾಡಿದ್ರು, ಆನಂದ ಅಂದ್ರೆ ಏನು? ಹಾಗಾದ್ರೆ ನಾವೀಗ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಯಾವುದೋ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದರಿಂದ ಬಿಡುಗಡೆ ಪಡ್ಕೊಳ್ಳೋದೇ ಆನಂದ ಅಂತ. ನೋಡಿ, ಆನಂದದ ವ್ಯಾಖ್ಯೆ ಹೆಂಗೆ ಚೇಂಜ್ ಆಗಿ ಬಂತು. ಆನಂದ ಅಂದ್ರೆ ಮೊದಲು ನನ್ನನ್ನು ತಿಳ್ಕೊಳ್ಳೋದು ಅಂತಾಯ್ತು. ಈಗಂತೂ ಹಾಗಲ್ಲ, ಬಿಡುಗಡೆ ಪಡ್ಕೊಳ್ಬೇಕು. ಯಾವುದೋ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಬಂಧನ ನಾವೇ ಹಾಕೊಂಡಿದ್ದಿರಬಹುದು, ಹೊರಗಡೆ ಬಂದದ್ದಾಗಿರಬಹುದು. ಇದರಿಂದ ಬಿಡುಗಡೆ ಪಡ್ಕೊಳ್ಳೋದು ನಮಗೆ ಆನಂದ ಅಂತ ಕೆಲವರು ಶುರು ಮಾಡಿದರು. ಆಗ ಮನುಷ್ಯ ಕಲ್ಪನೆ ಮಾಡಿ, ಹಳೆ ಕಾಲದಲ್ಲಿ, ಆ ಕಾಲದಲ್ಲಿ ಕಾಡಿನಲ್ಲಿದ್ದಂಥ ಮನುಷ್ಯ, ಪ್ರಕೃತಿ ಒಮ್ಮೊಮ್ಮೆ ಪ್ರಕ್ಷುಬ್ಧ ಆಗಿಬಿಡುತ್ತದೆ. ಪ್ರಕೃತಿ ಪ್ರಕ್ಷುಬ್ಧ ಆದಾಗ ತನ್ನ ಉಗ್ರ ಕರಾಳ ಮುಖವನ್ನು ತೋರಿಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಇವತ್ತು ನಾವು ಪಟ್ಟಣದಲ್ಲಿದ್ದೇವೆ, ಕಾಡಲ್ಲಿದ್ದಾಗ ಆಕಾಶದಲ್ಲಿ ಮೋಡಗಳನ್ನಿರೋದು, ಘರ್ಷಣೆ ಆಗಿ ಖಡಾರ ಅಂತ ಒಂದು ಸಿಡ್ಲು ಬಿದ್ದರೆ, ಆ ಸಿಡ್ಲು ಬಂದು ನೋಡಿದಂಥ ಮನುಷ್ಯನಿಗೆ ಭಯಂಕರವಾದಂತಹ ಕಾಡು ಪ್ರಾಣಿಗಳು ಬೆನ್ನತ್ತಿಕೊಂಡು ಬಂದು ತನ್ನ ಸಹಚರನ್ನು ಕೊಂದು ಹಾಕಿದಾಗ, ಅಥವಾ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ತನ್ನ ಜೊತೆ ಇದ್ದವಂಥವರೆಲ್ಲ ದೀಪದಲ್ಲಿ ಹುಳು ಬಿದ್ದು ಸತ್ತು ಹೋಗುವ ಹಾಗೆ ಪಳಪಳನೆ ಸತ್ತು ಹೋದಾಗ, ಆ ಮನುಷ್ಯನಿಗೆ ಏನು ಗಾಬರಿ ಆಗಿರ್ಬೇಕಲ್ಲ ಆಗಿನ ಕಾಲದ ಮನುಷ್ಯನಿಗೆ. ನಿಸ್ಸಹಾಯಕನಾದಂಥ ಮನುಷ್ಯ ಅಂದ್ಕೊಂಡ, ಇದೆಲ್ಲ ಆಗ್ತಿರ್ಬೇಕಾದ್ರೆ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕು ಅಂದ. ಆಕಾಶದ ಕಡೆ ಮುಖ ಮಾಡಿದ, ಧ್ಯಾನ ಮಾಡೋಕೆ ಶುರು ಮಾಡಿದ, ಬೇಡೋಕೆ ಶುರು ಮಾಡಿದ. ಅಂದರೆ ತನ್ನ ಅವ್ಯಕ್ತವಾದದ ಕಡೆ ಮುಖ ಮಾಡಿ ಬೇಡ್ಕೊಳ್ಳೋಕೆ ಶುರು ಮಾಡಿದ. ಅದಕ್ಕೊಬ್ರು ಹೇಳ್ತಾರೆ, ಬಹುಶಃ ಇದು ಧರ್ಮದ ಆವಿರ್ಭಾವಕ್ಕೆ ಮೂಲ ಕಾರಣ ಅಂತ. ನಾನು ಯಾವಾಗ ಕಣ್ಣಿಗೆ ಕಾಣೋದನ್ನು ಬಿಟ್ಟು ಕಣ್ಣಿಗೆ ಕಾಣದೇ ಇರೋದು ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಆಕಾಶ ಕಡೆ ಮುಖ ಮಾಡಿ ಕೇಳೋಕೆ ಶುರು ಮಾಡಿದ್ನೋ, ಧರ್ಮದ ಆವಿರ್ಭಾವ ಆಗೋಕೆ ಶುರು ಆಯಿತು ಅಂಥೇಳಿ. ಅಂದರೆ ಧರ್ಮದ ಮೊದಲು ಶುರು ಆಗಿರೋದು ಬಹುಶಃ ಭಯ ಮೂಲಕವಾಗಿರಬೇಕು. ಭಯದ ಮೂಲಕನೇ, ಭಯದಿಂದ ಪಾರಾಗಬೇಕು ಅಂತ ಆಸೆಯಿಂದ ಮನುಷ್ಯ ಧರ್ಮದ ಕಡೆ ಮುಖ ಮಾಡಿದ ಅಂತ ಹೇಳ್ತಾರೆ. ಹೇಗೆ ಧರ್ಮಕ್ಕೆ ಭಯ ಒಂದು ಕಾರಣ ಆಯಿತೋ, ಹಾಗೆ ಮನುಷ್ಯನ ಕುತೂಹಲ ಕೂಡ ಒಂದು ಕಾರಣ ಆಯಿತು. ಮನುಷ್ಯನಿರುವಂತಹ ವಿಶೇಷ ಗುಣ ಅದು, ಇರೋದನ್ನು ನೋಡ್ತಾನೆ, ಇರದೇ ಇರೋದ್ರ ಕಡೆ ಮುಖ ಮಾಡ್ತಾನೆ. ಕುತೂಹಲದಿಂದ ಜಗತ್ತನ್ನು ನೋಡ್ತಾನೆ. ಆತ ನೋಡಿದ, ಗಮನಿಸಿದ, ಅಯ್ಯೋ ಕಥೆಯ ಯಾವುದೋ ಒಂದು ಬಂಧನಕ್ಕೆ ಒಳಗಾದ ಹಾಗೆ, ಯಾವುದೋ ಒಂದು ಮೀರಲಾರದ ನಿಯಮಕ್ಕೆ ಸಿಕ್ಕ ಹಾಗೆ, ಬೆಳಗಿ ತೊಳಗಿ ಮಾಯವಾಗುವಂತಹ ಸೂರ್ಯ ಚಂದ್ರನನ್ನು ನೋಡಿದ. ಅದೇ ಸಮಯಕ್ಕೆ ಬರ್ತದೆ ಸೂರ್ಯ, ಅದೇ ದಿಕ್ಕಿಗೆ ಬರ್ತದೆ, ಆ ಹೊತ್ತಿಗೆ ಮುಳುಗ್ತದೆ. ಸೂರ್ಯ ಚಂದ್ರನ ನೋಡಿದ. ರಾತ್ರಿ ನೋಡಿದಾಗ ಹಗಲಲ್ಲಿ ಕಾಣದೇ ಇದ್ದಂಥ ನಕ್ಷತ್ರಗಳು, ಕೋಟಿ ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ತುಂಬಿಕೊಂಡ್ಬಿಡ್ತು. ಹೇಗೆ ಬಂತಿದು ಅಂತ ನೋಡಿದ. ಒಂದ್ಸಲ ನೀರು ಹರಿತಾ ಇದೆ, ದಡ ದಡ ನೀರು ಬರ್ತದೆ. ಮಳೆಗಾಲ ಬಂದಾಗ ತೊರೆ ಬರ್ತದೆ, ಪ್ರವಾಹ ಬರ್ತದೆ, ಪ್ರಪಾತ ಜಲಪಾತ ಬರ್ತದೆ. ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ. ಪ್ರತಿ ಸಲ ಗಮನಿಸಿದ ಅವನು. ಈ ಮನುಷ್ಯನ ಕುತೂಹಲಶಾಲಿ ಗಮನಿಕೆ ಇದೆಯಲ್ಲ, ಗಮನಿಸುವಿಕೆ ಇದೆಯಲ್ಲ, ಅದನ್ನು ನೋಡಿದ. ಬೀಸುವ ಗಾಳಿ, ತಾನಾಗಿ ಅರಳುವಂಥ ಹೂವು, ಮಗು ಹುಟ್ಟಿದಾಗ ಆಗುವಂಥ ಸಂತೋಷ, ಮರಣದಲ್ಲಿ ಇರುವಂಥ ಸಂಕಟ, ಇದನ್ನೆಲ್ಲ ಗಮನಿಸಿದ ಮನುಷ್ಯ ವಿಚಾರ ಮಾಡಿದ. ಕುತೂಹಲ ಬಂತು, ಇದಾದದ್ದು ಹೇಗೆ, ಇದು ಯಾಕಾಗ್ತದೆ, ಸೂರ್ಯ ಈ ಕಡೆನೇ ಯಾಕೆ ಬರ್ತಾನೆ, ಹೇಗೆ ಬರ್ತಾನೆ, ಈ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ. ಇದನ್ನು ದಯವಿಟ್ಟು ನಾವು ಸ್ವಲ್ಪ ಆಳವಾಗಿ ವಿಚಾರ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಯಾಕೆ ಹಿಂಗಾಯಿತು, ಹೇಗೆ ಹೀಗಾಯಿತು ಅಂತ ವಿಚಾರ ಮಾಡೋಕೆ ಶುರು ಮಾಡಿದಾಗ, ಈ ಬಾಹ್ಯ ಘಟನೆಗಳ ಶಕ್ತಿಯನ್ನು, ಅದರ ಹಿಂದಿರುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ, ಮನುಷ್ಯ ತನ್ನ ವಸ್ತು ಲೋಕವನ್ನು ಬಿಟ್ಟು, ಸುತ್ತಮುತ್ತಂಥ ವಸ್ತು ಲೋಕವನ್ನು ಬಿಟ್ಟು ತನ್ನ ಭಾವಲೋಕಕ್ಕೆ ಹೋಗ್ತಾನೆ.

0: रेडियो सारंग 107.8 FM।
1: ಈಗ ನಾನು ಇದನ್ನು ನೋಡ್ತಿರ್ಬೇಕಾದ್ರೆ ವಸ್ತು ಲೋಕದಲ್ಲಿದ್ದೇನೆ, ವಸ್ತುಗಳ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಇದು ಹಿಂದಿರುವಂತ ಶಕ್ತಿ ಏನು ಅಂತ ಹೋದಾಗ ನಾನು ಭಾವಲೋಕಕ್ಕೆ ಹೋಗ್ತೇನೆ. ಅದಕ್ಕೆ ಹೇಳ್ತಾರೆ, ಯಾವಾಗ ಮನುಷ್ಯ ವಸ್ತು ಲೋಕವನ್ನು ಬಿಟ್ಟು ಭಾವ ಮಾರ್ಗಕ್ಕೆ ಹೋದಾಗ ಅವನು ಬರೆದದ್ದು ಹೇಳಿದ್ದು ಸಾಹಿತ್ಯವಾಯಿತು ಅಂತ. ಯಾವಾಗ ಅವನು ಭಾವನಿಷ್ಠನಾಗ್ತಾನೋ ಅವಾಗ ಸಾಹಿತ್ಯ ಆಯಿತು. ಇನ್ನು ಕೆಲವರು ಭಾವನಿಷ್ಠರಾಗಲಿಲ್ಲ, ವಸ್ತುನಿಷ್ಠರಾದರು, ಇದ್ಯಾಕೆ ಹಿಂಗಾಗತ್ತೆ, ಇದು ಹೀಗೆ ಯಾಕೆ ಆಗ್ತದೆ ಅಂತ ಹೇಳಿ ಗಮನಿಸಿ ಆ ಕಾರ್ಯ ಕಾರಣಗಳನ್ನು ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಅದು ವಿಜ್ಞಾನ ಆಯಿತು. ಯಾವಾಗ ಮನುಷ್ಯ ವಸ್ತುನಿಷ್ಠನಾದನೋ ಆಗ ವಿಜ್ಞಾನ ಆಯಿತು, ಯಾವಾಗ ಭಾವನಿಷ್ಠನಾದನೋ ಅದು ಕಾವ್ಯ ಆಯಿತು, ಸಾಹಿತ್ಯ ಆಯಿತು. ಕೆಲವರು ವಸ್ತುಗಳನ್ನು ಭಾವಗಳನ್ನು ಒಳಗೊಂಡು ಕೂಡ ವಸ್ತುಗಳನ್ನು ಗಮನಿಸಿದರು, ಭಾವಲೋಕವನ್ನು ಗಮನಿಸಿದರು. ಇದೆಲ್ಲರ ಹಿಂದೆ ಒಂದೇನಾದರೂ ಒಂದು ಅವ್ಯಕ್ತವಾದ ಶಕ್ತಿ ಇರಬೇಕಲ್ಲ. ಈ ಭಾವ ವಸ್ತುಗಳನ್ನು ಎರಡೂ ಕಂಟ್ರೋಲ್ ಮಾಡುವಂಥ, ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಇರಬೇಕಲ್ಲ ಅಂತ ಹೇಳಿ ಆ ಕಡೆ ಅನ್ವೇಷಣೆಯನ್ನು ಮಾಡಿದಾಗ ಒಂದು ವ್ಯಾಪಕ ಅರ್ಥದಲ್ಲಿ ಅದು ಧರ್ಮದ ವಲಯದಲ್ಲಿ ಸೇರಿಕೊಂಡಿತು. ನಮ್ಮ ಚಿಂತನೆಗಳು ಹೇಗೆ ಆಗಿನ ಕಾಲದಿಂದ ಇಲ್ಲಿವರೆಗೂ ಹೇಗೆ ನಮ್ಮ ವಿಜ್ಞಾನವನ್ನು, ಸಾಹಿತ್ಯವನ್ನು, ಧರ್ಮವನ್ನು ಪ್ರಚೋದನೆ ಮಾಡಿಕೊಂಡು ಬಂತು ಅಂತ. ಇತಿಹಾಸದ ದೃಷ್ಟಿಯಿಂದ ಮಾನವನಲ್ಲಿ ಸಂಸ್ಕೃತಿ ಅಂತ ಕಾಣೋಕೆ ಶುರು ಮಾಡಿದಾಗಿನಿಂದ ಧರ್ಮ ಅವನ ಸಂಗಾತಿಯಾಗಿಯೇ ಇದೆ ಅಂತ ಹೇಳ್ತಾರೆ. ಧರ್ಮ ಅವನು ಬಿಟ್ಟಿಲ್ಲ, ಯಾವತ್ತೂ ಬಿಟ್ಟಿಲ್ಲ. ಅಂದರೆ ಇತಿಹಾಸದ ಮೂಲಕ ಎಲ್ಲೆಲ್ಲಿ ಮನುಷ್ಯ ಎಲ್ಲಿವರು ಬದುಕಿದಾನೋ ಧರ್ಮ ಅವನ ಜೊತೆಗೆ ಬಂದಿದೆ ಅಂತ ಒಬ್ಬ ಬಹುದೊಡ್ಡ ಲೇಖಕ ಬರೀತಾನೆ, ಚಾರ್ಲ್ಸ್ ಜೋಸೆ ಅನ್ನೋನು. ತನ್ನ ಪುಸ್ತಕ ಸೈಕಾಲಜಿ ಆಫ್ ರಿಲಿಜನ್ ಪುಸ್ತಕದಲ್ಲಿ ಬರೀತಾನೆ, ಹಿಸ್ಟ್ರಿ ಕೆನಾಟ್ ಪಾಯಿಂಟ್ ಟು ಎ ಕಲ್ಚರ್ ಇನ್ ವಿಚ್ ದೇರ್ ಇಸ್ ನೋ ರಿಲಿಜನ್. ಧರ್ಮ ಇಲ್ಲದೆ ಇರುವಂಥ ಯಾವುದೇ ಇತಿಹಾಸ ಇಲ್ಲ ಅಂತ. ಮನುಷ್ಯನ ಇತಿಹಾಸದಲ್ಲಿ ಧರ್ಮ ಅವನ ಜೊತೆ ಜೊತೆಗಾಗಿ ಬೆರೆತ್ಕೊಂಡು ಬಂದ್ಬಿಟ್ಟಿದೆ. ಜೀವನ ಕ್ರಮ ಬದಲಾಗಂತೆಲ್ಲ ನೋಡಿ, ಯಾವಾಗ ಅವನ ಜೀವನ ಜೊತೆಗೆ ಧರ್ಮ ಬಂತೋ ಅವನ ಜೀವನ ಕ್ರಮ ಬದಲಾದ ಹಾಗೆಲ್ಲ ಧರ್ಮದ ಸ್ವರೂಪ ಸ್ವಲ್ಪ ಸ್ವಲ್ಪ ಬದಲಿ ಆಗ್ತಾ ಹೋಯ್ತು. ಹರಪ್ಪ ಮಹೇಂಜದಾರೋ ಸಂಸ್ಕೃತಿಯಲ್ಲಿ ಕಂಡಂಥ ನಮ್ಮ ಧರ್ಮದ ಸ್ವರೂಪ ವೇದ ಕಾಲದಲ್ಲಿ ಇರಲಿಕ್ಕಿಲ್ಲ, ಬದಲಾಗಿದೆ. ಅಥವಾ ಆಗ ಉಪಾಸನೆಯಿಂದ ಶುರು ಆದಂಥ ಒಂದು ಪ್ರಕ್ರಿಯೆ ಯಜ್ಞಯಾಗಾದಿಗಳಲ್ಲಿ ಕರ್ಮದ ಮೂಲಕ, ಉಪನಿಷತ್ತಿನ ಕಾಲದಲ್ಲಿ ಜ್ಞಾನದ ಮೂಲಕ ಧರ್ಮವನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದ ಮನುಷ್ಯ. ಅವನ ರೀತಿಗಳು ಬೇರೆ ಆಯಿತು, ಪದ್ಧತಿಗಳು ಬೇರೆ ಆಯಿತು. ಅಂದರೆ ಧರ್ಮದ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕೆ ಮನುಷ್ಯ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಬಂದ. ಮನುಷ್ಯ ಒಟ್ಟು ಅರ್ಥ ಮಾಡಿಕೊಂಡದ್ದಿಷ್ಟು. ಇದೆಲ್ಲ ಆದಮೇಲೆ ಮೊದಲು ನೋಡಿ, ತನ್ನ ತಾನು ಅರಿಬೇಕು ಅಂದ್ಕೊಂಡದ್ದು, ಆನಂದ ಪಡ್ಕೊಳ್ಬೇಕು ಅಂದದ್ದು, ಬಂಧನದಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಂದದ್ದು. ಈಗ ಮನುಷ್ಯನಿಗೆ ಅರ್ಥ ಆದದ್ದೇನು ಅಂದರೆ, ತಾನು ಸಾಧಿಸಬೇಕಾದದ್ದು ಬಹಳಷ್ಟಿದೆ, ಬೇಕಾದಷ್ಟಿದೆ ಸಾಧನೆ ಮಾಡೋದು. ಹಂತ ಹಂತವಾಗಿ, ಹೆಜ್ಜೆ ಹೆಜ್ಜೆಯಾಗಿ ಪರಿಪೂರ್ಣತೆ ಕಡೆಗೆ ತಾನು ಸಾಗಬೇಕು. ಇದೇ ಅವನ ಅಪೇಕ್ಷೆ. ಈಗ ಟುಡೇ ಇವತ್ತು ಕೂಡ ಮಾತಾಡ್ತೀವಿ ಎಕ್ಸಲೆನ್ಸ್ ಬಗ್ಗೆ ಮಾತಾಡ್ತೀವಿ, ಪರಿಪೂರ್ಣತೆ ಕಡೆಗೆ ಹೋಗಬೇಕು ಎಲ್ಲರೂ ಅಂತ. ಎಲ್ಲಿವರೆಗೂ ನಾನು ಪರಿಪೂರ್ಣನಾಗಿಲ್ಲ ಅಂತ ತುಡಿತಾ ಇದೆಯೋ ಅಲ್ಲಿವರೆಗೂ ಅವನು ಉನ್ನತಿಯ ದಾರಿ ನಡೀತಾ ಇದೆ, ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾನ ಅವನು. ಅಂದರೆ ಒಂದಿಲ್ಲ ಒಂದು ದಿವಸ ಅತ್ಯುನ್ನತ ಎತ್ತರ ನಾನು ಮುಟ್ಟೋದು ಅಂದರೆ ನನ್ನ ಪರಿಪೂರ್ಣತೆ ಅಂತ.

0: You're listening to Radio Sarang, 107.8 FM.
1: ಛಾಂದೋಗ್ಯದಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ. ಛಾಂದೋಗ್ಯ ಉಪನಿಷದಲ್ಲಿ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಆ ಕಾಲದಲ್ಲಿ ಹೇಳ್ತಾರೆ ಎಕ್ಸಲೆನ್ಸ್ ಆಗೋದು ಯಾವಾಗ ಅಂತ ಹೇಳ್ತಾರೆ. ಅಂದರೆ ಕಾರಣ ಹೇಳ್ತಾರೆ ಎಕ್ಸಲೆನ್ಸ್ ಆಗಬೇಕಾದ್ರೆ ಯಾವ ಮೂಲಕ ಆಗಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ, ಮೂರು ಇರಬೇಕಂತೆ, ವಿದ್ಯಾ ಶ್ರದ್ಧಾ ಉಪನಿಷತ್. ಈ ಮೂರಿಂದ ಯಾವ ಕೆಲಸ ಮಾಡಿದರೂ ಕೂಡ ನಿನ್ನನ್ನು ಎಕ್ಸಲೆನ್ಸ್ ಕಡೆ ಕರ್ಕೊಂಡು ಹೋಗ್ತದೆ, ಪರಿಪೂರ್ಣತೆ ಕಡೆ ಕರ್ಕೊಂಡು ಹೋಗ್ತದೆ, ಉನ್ನತಿ ಕಡೆ ಕರ್ಕೊಂಡು ಹೋಗ್ತದೆ ಅಂತ. ವಿದ್ಯಾ ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ. ವಿದ್ಯೆ ಅಂದರೆ ಯಾವುದು? ನಾ ಯಾವ ಕೆಲಸ ಮಾಡೋಕೆ ಹೋಗ್ತೀನೋ ಆ ಕೆಲಸದ ಬಗ್ಗೆ ವಿದ್ಯೆ ಇರಬೇಕು ನನಗೆ, ನಾಲೆಜ್ ಆಫ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೆಕೆಂಡ್ ಈಸ್ ನಾಲೆಜ್ ದಟ್ ಐ ಕ್ಯಾನ್ ಡೂ ಇಟ್, ನಾನು ಮಾಡಬಲ್ಲೆ ಅನ್ನುವಂಥ ಜ್ಞಾನ ಇರಬೇಕು, ಮಾಡುವ ಕೆಲಸದ ಬಗ್ಗೆ ಜ್ಞಾನ ಇರಬೇಕು. ಮೂರನೇದು ಎಷ್ಟು ಚೆನ್ನಾಗಿ ವ್ಯಷ್ಟಿಯನ್ನು ಸಮಷ್ಟಿ ಜೊತೆಗೆ ಸೇರಿಸ್ತಾರೆ ನೋಡಿ, ವ್ಯಕ್ತಿಯನ್ನು ಸಮಾಜ ಜೊತೆಗೆ ಸೇರಿಸ್ತಾರೆ. ಮೂರನೇದು ನಾಲೆಜ್ ಏನಿರಬೇಕು ಜ್ಞಾನ ಅಂದರೆ, ನಾನು ಮಾಡೋ ಕೆಲಸದಿಂದ ನನಗೂ ಒಳ್ಳೇದಾಗತ್ತೆ, ಪ್ರಪಂಚಕ್ಕೂ ಒಳ್ಳೇದಾಗ್ತದೆ ಅನ್ನುವಂಥ ಜ್ಞಾನ ಇರಬೇಕು. ಎಷ್ಟು ಚೆನ್ನಾಗಿರೋ ಮಾತದು. ನಾನು ಮಾಡೋ ಕೆಲಸ ನನಗೆ ಮಾತ್ರ ಒಳ್ಳೇದಾಗಿದ್ದರೆ ಅದು ಸಮಾಜಕ್ಕೆ ಒಳ್ಳೇದಾಗದೆ ಹೋದರೆ ಅದು ಒಳ್ಳೆ ಜ್ಞಾನ ಅಲ್ಲ. ಇನ್ನು ಮುಂದೆ ಶ್ರದ್ಧಾ, ಶ್ರದ್ಧಾ ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಶ್ರದ್ಧೆ ನನ್ನಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನೋಂಥ ಶ್ರದ್ಧೆ ಇರಬೇಕು. ನಾಲ್ಕನೇದು ಎಲ್ಲವನ್ನು ಮೀರಿದಂಥ ಒಂದು ಶಕ್ತಿ ಇದೆ ಭಗವಂತ, ಅದರಲ್ಲಿ ಶ್ರದ್ಧೆ ಇರಬೇಕು. ಈ ನಾಲ್ಕು ಥರದ ಶ್ರದ್ಧೆ ಇರಬೇಕು. ಕೊನೆಗೆ ಉಪನಿಷತ್. ಉಪನಿಷತ್ ಅಂದರೆ ಆಳವಾದ ಚಿಂತನೆ. ಅಂದರೆ ಯಾವುದೇ ಕೆಲಸವನ್ನು ಮಾಡಿದಾಗ ಆಳವಾದ ಚಿಂತನೆಯಿಂದ ಜ್ಞಾನದೊಂದಿಗೆ ಶ್ರದ್ಧೆಯನ್ನು ಸೇರಿಸಿ ಬೆರೆಸಿದಾಗ ಅದು ಎಕ್ಸಲೆನ್ಸ್ ಆಗ್ತದೆ ಅಂತ. ಅಂದರೆ ಅವತ್ತಿನ ಕಾಲದಿಂದ ಮನುಷ್ಯನಿಗೆ ತುಡಿತಿರೋದು ಅಂದರೆ ಎಕ್ಸಲೆನ್ಸ್, ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ. ಈಗ ಮನುಷ್ಯನ ಜೀವನದಲ್ಲಿ ಇತ್ತೀಚೆಗೆ ನೋಡಿದಾಗ ಬಾಹ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಹೋಗಿದೆ, ಅಜಗಜಾಂತರ ಬದಲಾವಣೆಯಾಗಿ ಹೋಗಿದೆ. ಅವನ ಜೀವನದ ಸಮಸ್ಯೆಗಳು ಕೂಡ ಅಧಿಕ ಆಗಿವೆ ಈಗ. ಆದರೆ ಒಂದು ಜೀವನದ ಗುರಿ ಮಾತ್ರ ಒಂದೇ ಆಗಿದೆ, ಅದು ಬಹಳ ಚೆನ್ನಾಗಿರುವಂಥದ್ದು. ನಮ್ಮ ಜೀವನದ ಬಾಹ್ಯ ರೂಪರೇಷೆಗಳ ಬದಲಿಯಾಗಿರಬಹುದು, ನಮ್ಮ ದೈಹಿಕ ಅಪೇಕ್ಷೆಗಳು ಬೇರೆ ಆಗಿರಬಹುದು, ಆದರೆ ಮೂಲ ತುಡಿತ ಅದೇ ಇದೆ, ನಾನು ಪರಿಪೂರ್ಣತೆಯತ್ತ ಸಾಗಬೇಕು ಅಂತ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಮನುಷ್ಯನಲ್ಲಿ ಪರಿಪೂರ್ಣತೆ ಇದೆ, ಅದನ್ನು ಹೊರಗೆ ತರುವುದು ನಮ್ಮ ಶಿಕ್ಷಣದ ಕೆಲಸ ಅಂತ ವಿವೇಕಾನಂದರಾಗಿ ಹೇಳಿದರು. ಅಂದರೆ ಪರಿಪೂರ್ಣತೆ ಕಡೆ ಹೋಗಬೇಕು ಅಂತ ಅವರು ಹೇಳ್ತಾರೆ, ಪರಿಪೂರ್ಣತೆ ಕಡೆಗೆ ಹೋಗಬೇಕಾದದ್ದು ನಾವು. ಇನ್ನೊಂದು, ಅದು ಯಾಕೆ ಪ್ರಯೋಜನ ಆಗುತ್ತೆ ನಮಗೆ ಇವತ್ತು ಚಿಂತನೆ ಮಾಡೋದಕ್ಕೆ ಅಂದರೆ, ಅವತ್ತಿಂದ ಇಲ್ಲಿವರೆಗೂ ಮನುಷ್ಯ ಪ್ರತಿಯೊಬ್ಬನೂ ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ, ಅದು ತ್ರಿಕಾಲಾಪಾತೀಯವಾಗಿ ಉಳಿದಿರೋದ್ರಿಂದ, ಪ್ರತಿ ಆದರ್ಶ ಕಡೆ ನಡೆದಂಥ ಹೆಜ್ಜೆಗಳು, ಈ ಆದರ್ಶ ದರ್ಶನ ಕೆಲವರಿಗಾಗಿದೆ, ಸಾಧಕರು ಕೆಲವರಿದ್ದಾರೆ ಆ ಹೆಜ್ಜೆಯಲ್ಲಿ ಬಹಳ ಮುಂದೆ ಹೋಗಿ ತಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ, ದರ್ಶನ ಪಡ್ಕೊಂಡಿದ್ದಾರೆ. ಅವರು ನುಡಿದಂಥ ಮಾತುಗಳು ನಮಗೆ ನಿತ್ಯ ನೂತನ ಆಗಿದೆ, ಆದರ್ಶಪ್ರಾಯವಾಗಿದೆ.

0: रेडियो सारंग 107.8 FM
1: ಯಾವ ದಾರ್ಶನಿಕರು ಈ ದಾರಿಯಲ್ಲಿ ನಡೆದು ಆ ಪರಿಪೂರ್ಣತೆ ಕಡೆಗೆ ಸಾಗಿದ್ರೋ ಅದನ್ನು ಪಡ್ಕೊಂಡ್ರೋ ಅವರು ಹೇಳಿದ ಮಾತೆಲ್ಲ ನಮಗೆ ಚಿನ್ನ ಆಗಿದೆ, ಬಂಗಾರ ಆಗಿದೆ, ಮಾರ್ಗದರ್ಶಕ ಆಗಿದೆ. ಉಪನಿಷತ್ತಿನಲ್ಲಿ ಇರುವಂತಹ ಸಮಾಜ ಇವತ್ತಿಲ್ಲ, ಉಪನಿಷತ್ ಕಾಲದಲ್ಲಿ ಇರುವಂತಹ ಸಮಾಜ ನಮಗೆ ಇವತ್ತಿಲ್ಲ, ಅಥವಾ ಭಗವದ್ಗೀತೆ ಹುಟ್ಟಿದಂತಹ ಸನ್ನಿವೇಶ ಇವತ್ತಿಲ್ಲ ನಮಗೆ. ಆದರೆ ಉಪನಿಷತ್ತುಗಳು ಭಗವದ್ಗೀತೆಗಳು ಹೇಳಿದಂತಹ ಮಾತು ಇವತ್ತಿಗೂ ನಮಗೆ ಸಮರ್ಪಕ ಆಗಿದೆ. ಇವತ್ತಿಗಲ್ಲ, ಇನ್ನು 1000 ವರ್ಷ ಆದರೂ ಸಮರ್ಪಕ ಆಗ್ತದೆ. ಯಾಕೆಂದ್ರೆ ಈ ಕೃತಿಗಳೇನಿದೆಯಲ್ಲ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೆಗಳನ್ನು ಹೇಳ್ತಾವೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ, ಅವತ್ತಿಂದ ಇಲ್ಲಿವರೆಗೂ ಮನುಷ್ಯನ ರೀತಿ ಬದಲಾವಣೆ ಆದರೂ ಕೂಡ ಅವನ ಮೂಲ ಅಪೇಕ್ಷೆ ಏನಿದೆ, ಉನ್ನತಿಗೆ ಹೋಗುವಂಥದ್ದು, ಪರಿಪೂರ್ಣತೆಗೆ ಹೋಗುವಂಥದ್ದು ಇರೋದ್ರಿಂದ ನಮ್ಮ ಅವತ್ತಿನ ಉಪನಿಷತ್ತುಗಳಾಗಲಿ ಭಗವದ್ಗೀತೆಗಳಾಗಲಿ ಯಾಕೆ ಪ್ರಸ್ತುತ ಆಗ್ತವೆ ಅಂತಂದ್ರೆ, ಅವು ಎತ್ತಿದಂಥ ಮೂಲ ಪ್ರಶ್ನೆ, ನೀನು ಹೇಗೆ ಪರಿಪೂರ್ಣನಾಗಬಲ್ಲೆ ಅಂತ ಅನ್ನೋದ್ರ ಕಡೆಗೆ. ಅದರಿಂದ ಅವತ್ತಿನ ಮನುಷ್ಯನಿಗೂ ಇವತ್ತಿನ ಮನುಷ್ಯನಿಗೂ ಸಮಾನವಾಗಿ ಮುಟ್ಟುವಂತಹ ಜ್ಞಾನವನ್ನು ಕೊಟ್ಟಿದ್ದವು. ಅದರಿಂದ ಮನುಷ್ಯನ ಹೋರಾಟದ ಕೊನೆಯ ಗುರಿಯನ್ನು ಅವು ನಿರ್ದೇಶನ ಮಾಡ್ತವೆ, ಅದರಿಂದ ಪ್ರಸ್ತುತ ಆಗ್ತವೆ. ಅದಕ್ಕೆ ಮೈತ್ರಿಯೇ ಹೇಳ್ತಾಳೆ ಗಂಡನಿಗೆ, ಯಾವುದರಿಂದ ನಾನು ಅಮೃತಳಾಗಬಹುದೋ ಅದು ನನಗೆ ಬೇಕು, ಯಾವುದರಿಂದ ನಾನು ಅಮೃತಳಾಗಲಾರೇನೋ ಅದನ್ನು ಪಡೆದು ನಾನೇನು ಮಾಡಲಿ. ಆದ್ದರಿಂದ ಭಗವಾನ್, ನೀವು ಅರಿತಿರುವ ಅಮೃತತ್ವದ ಸಾಧನೆಯನ್ನು ಮಾತ್ರ ನನಗೆ ಹೇಳಿ ಅಂತ ಹೇಳಿ ಮೈತ್ರೇಯವತ್ತು ಯಾಜ್ಞವಲ್ಕ್ಯರಿಗೆ ಕೇಳಿದ್ಲು. ಇಬ್ಬರು ಹೆಂಡಂದ್ರಿಗೆ ಹಂಚಿಕೊಡ್ಬೇಕು ಅವ್ರು ಏನು ಬೇಕು ಅಂತ. ಆಸ್ತಿ ಬೇಕಾದ್ರೆ ತಗೊಳ್ಳಿ ಅಂದಾಗ ಮೈತ್ರೇಯ ಹೇಳ್ತಾಳೆ, ನನಗೆ ಆಸ್ತಿ ಅದು ಬೇಡ, ಯಾವುದರಿಂದ ಅಮೃತತ್ವ ಪ್ರಾಪ್ತಿ ಆಗ್ತದೋ ಅದನ್ನು ಕೊಡಿ ನನಗೆ, ಉಳಿದದ್ದು ಬೇಡ ನನಗೆ ಅಂತ ಹೇಳ್ತಾಳೆ. ಅದನ್ನೊಬ್ಬರು ಎಷ್ಟು ಚಂದ ಬರೀತಾರೆ ಅಂತಂದ್ರೆ, ಅದು ಎಂದೆಂದಿಗೂ ಮುಗಿಯದಿರುವ ಪ್ರಶ್ನೆ ಅಂತ. ಈ ಪ್ರಶ್ನೆ ಮೈತ್ರೇಯ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಶ್ನೆನೂ ಹೌದು. ಅವ್ರು ಹೇಳ್ತಾರೆ, ಈ ಪ್ರಶ್ನೆಯನ್ನ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ನಮಗೆ ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ, ಯಾವುದು ನನ್ನ ಅಮೃತತ್ವಕ್ಕೆ ಕರ್ಕೊಂಡು ಹೋಗ್ತದೆ. ನಾವು ಉಪನಿಷತ್ ಮಾತು ಬರ್ತದೆ, ಅಮೃತಸ್ಯ ಪುತ್ರಾಹ ಅಂತ, ಮನುಷ್ಯನನ್ನು ಅಮೃತಸ್ಯ ಪುತ್ರಾಹ ಅಂತ ಕರೀತಾರೆ. ಅಮೃತತ್ವವನ್ನು ಪಡ್ಕೊಂಡಂಥ ಮನುಷ್ಯ ನೀನು ಅಂತ, ಅದನ್ನು ಹೋಗುವಂಥ ದಾರಿ ಯಾವುದು ಅಂತ ಪ್ರಶ್ನೆ ಕಂಡ್ಕೋಬೇಕು. ಅದನ್ನು ಎದುರಿಸಿ ಉತ್ತರ ಕಂಡುಕೊಂಡಾಗಲೇ ಮನುಷ್ಯ ಜೀವನದ ಸಾರ್ಥಕತೆ ಬರ್ತದೆ ಅಂತ ಉಪನಿಷತ್ತಿನ ಋಷಿಗಳು ಹೇಳಿದ್ರಾಗ. ಈ ಜನ್ಮದಲ್ಲೇ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು, ಮುಂದೆ ಮಾಡೋದಲ್ಲ, ಈಗಲೇ ಪಡ್ಕೋಬೇಕು. ಅದಕ್ಕೋಸ್ಕರ ಒದ್ದಾಡಬೇಕು, ಕಷ್ಟಪಡಬೇಕು, ತೊಳಲಾಡಬೇಕು ಅಂತ ಹೇಳಿದರು. ಇದು ಸಿಗದೆ ಹೋದರೆ ಮಹಾಹಾನಿ ಆಗ್ತದೆ ಅನ್ನೋ ಮಾತನ್ನು ಎದುರಿಸೋದಲ್ಲದೇ ನಮಗೆ ಸ್ಫೂರ್ತಿಯನ್ನು ತುಂಬಿದರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂತ ನಮಗೆ ಉತ್ಸಾಹವನ್ನು ಹುರುಪನ್ನು ಕೂಡ ತುಂಬಿಸಿದರು. ಹೀಗೆ ಉಪನಿಷತ್ಕಾರರು ಹಾಕಿಕೊಟ್ಟಂಥ ಅಧ್ಯಾತ್ಮದ ತಳಹದಿ ಮೇಲೆ ಭರತಖಂಡದ ಉಜ್ವಲ ಸಂಸ್ಕೃತಿ, ಆ ಪರಂಪರೆ ಬೆಳೆದು ಬಂತು. ಮುಂದೇನಾಯಿತು, ಅದೆಲ್ಲ ದರ್ಶನ ಚೆನ್ನಾಗಿತ್ತು, ಆದರೆ ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಕಾಲ ಹೋದ ಮೇಲೆ ಕಾಲಕ್ರಮೇಣ ಮತ ಸಂಪ್ರದಾಯಗಳ ಅಂಧ ಶ್ರದ್ಧೆಯಲ್ಲಿ ಸೇರಿಕೊಂಡು ಅದು ಕೂಡ ಒಣಗೋಕ್ಕೆ ಶುರುವಾಯಿತು.

0: रेडियो सारंग 107.8 FM।
1: ಯಾವುದು ಒಂದು ಉತ್ಸಾಹಜನಕವಾದಂತಹ ವಸ್ತು ಅದು ರುಟೀನ್ ಆಗಿಬಿಡ್ತದೋ, ಮೆಕ್ಯಾನಿಕಲ್ ಆಗಿಬಿಡ್ತದೋ, ಆಗ ಅದ್ರ ಸೌಂದರ್ಯ ಕಳ್ಕೊಳ್ಳುತ್ತೆ. ಅದು ಉಪನಿಷತ್ ಕಾಲ ಆದಮೇಲೆ ಬರ್ತಾ ಬರ್ತಾ ಆ ಸೌಂದರ್ಯ ಕಮ್ಮಿಯಾಗಿ ಅದಕ್ಕೆ ಹೇಳ್ತಾರೆ, ಯಾವುದು ತಿರುಳನ್ನು ಕಡೆಗಣಿಸಿ ಸಿಪ್ಪಿಯನ್ನು ತಾನು ಮುಖ್ಯ ಅಂತ ಬಾಯಿಸೋಕೆ ಶುರು ಆಯಿತು ಅಂತ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ಒಳ್ಳೆ ಮಾತು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ. ನನಗೆ ಈ ಮಾತನ್ನು ಕಲಿಸಿದವರು ಮಾಸ್ತಿಯವರು. ಬಹಳ ತಮಾಷೆ ಘಟನೆ ಇದು. ನಾನು ಅವಾಗ ರಾಜಾಜಿನಗರದಲ್ಲಿದ್ದೆ, ಇಲ್ಲಿ ಸಾಹಿತ್ಯ ಪರಿಷತ್ನಲ್ಲಿ ಅನಕ್ರ ಅವರು ಲೆಕ್ಚರ್ ಆಗೋದು. ಅನಕ್ರ ಲೆಕ್ಚರ್ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಾವು ಯಾರು ಪುಣ್ಯವಂತರು ಕೇಳಿದ್ದೀರೋ ಗೊತ್ತಿಲ್ಲ, ಕೇಳಿದ್ರೆ ಅಂಥ ಲೆಕ್ಚರ್ ಕೇಳೋದು ಸಿಗೋದು ಕಷ್ಟ. ನಾನು ಹೇಳ್ತಿಲ್ಲ, ನೋಡಿದರೆ ಅದು ಚಾವಟಿಯಿಂದ ಹೊಡೆದ ಹಾಗೆ, ಆ ಮಾತು ಕೇಳಿದರೆ ಕುರ್ಚಿ ಆಣಿಸ್ಕೊಂಡು ಕೂತದ್ದು ನೋಡಲಿಲ್ಲ ನಾನು. ಅನಕ್ರ ಮಾತಾಡ ತುದಿ ಕೊಡಬೇಕು, ಅಷ್ಟು ಅದ್ಭುತ ಮಾತುಗಾರ. ಅವ್ರ ಮಾತು ಕೇಳಬೇಕು ಅಂತ ನಾನು ಬರಬೇಕು. ಅವಾಗೆಲ್ಲ ರಾಜಾಜಿನಗರದಲ್ಲಿ ಬಸ್ ಗಿಸ್ ಭಾಳ ಕಮ್ಮಿ. ನಾನು ಸೈಕಲ್ ಹಿಡ್ಕೊಂಬರ್ತಿದ್ದೆ, ಒಂದ್ಸಲ ಅರ್ಜೆಂಟಾಗಿ ಹೋಗಬೇಕು ಅಂತ ನಮ್ಮ ಸ್ನೇಹಿತನ ಸೈಕಲ್ ತೊಗೊಂಡೆ. ತೊಗೊಂಡು ಬರಬೇಕಾದ್ರೆ ಅವಾಗ ದೀಪಕ್ಕೊಂದು ಬುಡ್ಡಿ ಸಿಗಿಸ್ತಿದ್ವಿ, ಮುಂದೆ ಹ್ಯಾಂಡ್ಲಿಂಗ್ ಮುಂದೆ ಒಂದು ದೀಪದ ಬುಡ್ಡಿ ಸಿಗಿಸ್ತಾ ಇದ್ವಿ, ಕೆರೋಸಿನ್. ಅದು ಯಾಕೆ ಹಾಕ್ತಿದ್ವೋ ಏನೋ, ಬೆಳಕಂತೂ ಏನು ಬರ್ತಿರ್ಲಿಲ್ಲ, ಮುಂದೆ ಬರೋರಿಗೆ ಕಾಣಿಸ್ಲಿ ಅಂತ ಇರ್ಬೋದೇನೋ. ಅದನ್ನು ಹಾಕ್ಕೊಂಡು ಬರ್ತಿದ್ದೆ, ಜೋರಾಗಿ ಬಂದೆ. ಕರೆಕ್ಟಾಗಿ ಶುರು ಆಗೋದು 6 ಗಂಟೆಗೆ ಲೆಕ್ಚರು. ನಾನು ಬರೋ ಹೊತ್ತಿಗೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ರು ಅನಕರು. ಅಯ್ಯೋ ಅಯ್ಯೋ, ಲೇಟ್ ಆಗಿಬಿಡ್ತಲ್ಲ ಅಂಥೇಳಿ ಅಲ್ಲೆಲ್ಲೋ ಇಟ್ಬಿಟ್ಟು ಒಳಗೆ ಹೋಗಬೇಕು ಅಂತ ಹೋಗ್ತೀನಿ. ಆವಾಗ ನೋಡ್ತೀನಿ ಸೈಕಲಿಗೆ ಕೀಲಿ ಇಲ್ಲ, ಬೀಗ ಇಲ್ಲ. ಅಯ್ಯೋ ಕತೆ, ಯಾರ್ದೋ ಸೈಕಲ್ಲು, ಏನಪ್ಪ ಮಾಡೋದು ಅಂದೆ. ಈಗ ಅದು ವಿಚಾರ ಮಾಡೋಕೆ ಟೈಮ್ ಇಲ್ಲ. ಅಲ್ಲಿ ಅಶೋಕ ಗಿಡ ಸಾಲ ಹಿಡಿದಿತ್ತು, ಅದ್ರ ಹಿಂದೆ ಸೈಕಲ್ ಇಟ್ಬಿಡೋಣ ದೇವ್ರ ಮೇಲೆ ಭಾರ ಹಾಕಿ ಅಂಥೇಳಿ ಸೈಕಲಲ್ಲೇ ಗೋಡೆಗೆ ಆಣಿಸಿ ಅದಿಟ್ಟೆ.

ಇಲ್ಲೇ ಇಲ್ಲಿ ಅಂದ್ರು. ಅಂದ್ಬಿಟ್ಟು ಹೇಳಿದ್ರು, ನೀವಲ್ಲ ಎಲ್ಲರೂ ಮಾಡೋದು ಅದನ್ನೇ ಅಂದ್ಬಿಟ್ಟು ಮಾತು ಹೇಳ್ತೀನಿ ಕೇಳಿ ನಿಮಗೆ ಅಂದರು. ಅವರು ರೆವಿನ್ಯೂ ಕಮಿಷನರ್ ಆಗಿದ್ದವರು, ದೊಡ್ಡ ಹುದ್ದೆ ಸರ್ಕಾರದಲ್ಲಿ, ಮಹಾರಾಜರ ನಂತರ ನಾಲ್ಕನೇ ಹುದ್ದೆ ಇವ್ರದೇ, ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು. ಅವರು ಮೈಸೂರಿಂದ ಬೆಂಗಳೂರಿಗೆ ಹೋದರೆ, ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಅವ್ರು ಅಪೇಕ್ಷೆ ಪಟ್ಟರೆ ಒಂದು ಸ್ಪೆಷಲ್ ಟ್ರೈನ್ ಹೋಗೋದಂತೆ. ಅವಾಗ ನಾವು ಯಾರಾದರೂ ಕಾರ್ ತೊಗೊಂಡು ಹೋದ್ರೆ ಅಂತೀವಿ, ಕಾರ್ ತೊಗೊಂಡು ಹೋಗ್ತಾನೆ ಅಂತೀವಿ. ಅವ್ರು ಟ್ರೈನ್ ಹೋಗ್ತಿತ್ತಂತೆ, ಸ್ಪೆಷಲ್ ಟ್ರೈನ್, ಮೂರು ಕಂಪಾರ್ಟ್ಮೆಂಟದ್ದು ಒಂದು ಟ್ರೈನು, ವಿಶೇಷ ಟ್ರೈನ್ ಅದು. ಮುಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಆಫೀಸರ್ಸು ಫೈಲ್ ಎಲ್ಲ ಇಟ್ಕೋಬೇಕು, ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಇವ್ರ ಪರಿವಾರ ಮಾಡ್ಕೊಳ್ಳೋಕೆ ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಡುವಿನ ಕಂಪಾರ್ಟ್ಮೆಂಟಲ್ಲಿ ಡಿಸ್ಕಷನ್, ದಿವಾನಿ ಅಹಮದ್ ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಆಫೀಸರ್ ಜೊತೆ ಮಾತಾಡುವಂಥದ್ದು, ಆಫೀಸ್ ಕೆಲಸ ಅಲ್ಲಿ. ಹೀಗೆ ಮೂರು ಟ್ರೈನಿನ ಕಂಪಾರ್ಟ್ಮೆಂಟಿನ ಟ್ರೈನ್ ಹೋಗ್ತಾ ಇತ್ತಂತೆ, ಸುಮಾರು 6 ತಾಸು ಹೋಗೋದಂತ. ಅದು ಯಾಕೆ ಹೋಗ್ತಿತ್ತು ದೇವರಿಗೆ ಗೊತ್ತು, 6 ತಾಸು ಹೋಗೋದಂತೆ. ಒಂದ್ಸಲ ಹೋಗ್ತಿರ್ಬೇಕಾದ್ರೆ ಇವ್ರ ಜೊತೆಗೆ ಇವ್ರು ಪುರೋಹಿತರಿದ್ರಂತೆ, ಇವ್ರು ಅಯ್ಯಂಗಾರ ಅಲ್ವಾ, ಅವರು ಪುರೋಹಿತರು, ಭಾರಿ ಮಡಿ ಅಯ್ಯಂಗಾರರು. ಅವ್ರು ಕೂತಿದ್ದಾರೆ, ಕೂತಾಗ ಟ್ರೈನ್ ಹೋಗ್ತಾ ಇತ್ತು, ಮಾತಾಡ್ತಾ ಕೂತಿದ್ದಾರೆ. ಕಿಟಕಿನ ನೋಡಿದ್ರೆ ಹೊರ ಮದ್ದೂರು ಬಂತು, ಅಲ್ಲಿ ತೆಂಗಿನ ತೋಟದ ನಡುವೆ ಹೋಗೋದು ಟ್ರೈನು. ಮಾಸ್ತಿ ಕೇಳಿದ್ರಂತೆ, ಎಳ್ನೀರು ಕುಡಿತೀರಾ? ಆಗ್ಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು, ಅವ್ರಿಗೋಸ್ಕರ ತಾನೇ ಹೋಗೋದು. ಟ್ರೈನ್ ನಿಲ್ಲಿಸಿಬಿಟ್ಟು ಒಂದಿಬ್ಬರು ಮೂರು ಜನ ಸೇವಕರು ಹೊರಗೆ ಹೋಗಿ ತೆಂಗಿನ ಗಿಡದಿಂದ ಎಳ್ನೀರು ಕಿತ್ಕೊಂಬಂದ್ರಂತೆ, ಚೆನ್ನಾಗಿರೋದು. ಟ್ರೈನ್ ಹೊರಟಿತು, ಅವ್ರ ಸೇವಕ ಕೊಚ್ಚಿ ಕೊಟ್ಟ ಅದನ್ನು, ಇವ್ರು ತೊಗೊಂಡು ಹೋಗಿ ಪುರೋಹಿತರಿಗೆ ಕೊಟ್ರಂತೆ, ತೊಗೊಳ್ಳಿ ಸ್ವಾಮಿ ಇದನ್ನು ಒಳ್ಳೇದಿದೆ ಅಂತ. ಏ ಹೀಗೆ ಕುಡಿಬಾರ್ದಪ್ಪ, ಚಿಪ್ಪಲ್ಲಿ ಅದನ್ನು ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತೆ ಅವರು. ಇಲ್ಲ ಸರ್, ಇದು ಚೆನ್ನಾಗಿದೆ, ನಿಸರ್ಗ ಶುದ್ಧವಾಗಿರುತ್ತೆ, ಬೆಳ್ಳಿ ಲೋಟ ಯಾಕೆ ಅಂತ. ನಿನಗೆ ಗೊತ್ತಾಗಲ್ಲ, ಧರ್ಮನೇ ಗೊತ್ತಾಗಲ್ಲ ನಿನಗೆ, ಸರ್ಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನೀನು, ಅದಕ್ಕೆ ಕೊಡು ಅದು ಬೆಳ್ಳಿ ಲೋಟದಲ್ಲಿ ಹಾಕು. ಆಯ್ತು, ನೀವೇ ಹಾಕ್ಕೊಳ್ಳಿ, ಬೆಳ್ಳಿ ಲೋಟ ಹಾಕ್ಕೊಟ್ರಂತೆ. ಅವರು ಬೆಳ್ಳಿ ಲೋಟಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಕುಡಿತಾ ಇದ್ರು. ಮಾತಿನ ಭರಾಟೆ, ಮಾಸ್ತಿಯವ್ರ ಜೊತೆ ಮಾತಿಗೆ ಕೂತ್ರೆ ಅದು ಎಲ್ಲಿರ್ತೀವಿ ಅಂತ ಗೊತ್ತಾಗಲ್ಲ. ಆ ಮಾತಿನ ಭರಾಟೆ ನೋಡಲಿ ಏನಾಯ್ತು ಅಂದರೆ, ಆ ತೆಂಗಿನಕಾಯಿ ಕುಡಿಯೋದು ಮುಗಿತಲ್ಲ, ನೀರು ಕುಡಿಯೋದು ಮುಗಿದ ತಕ್ಷಣ ಮರೆತು ಬಿಟ್ಟು ಆ ಚೀಪ್ ಎಸೆ ಬಂದು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರಂತೆ ಪುರೋಹಿತರು. ಎಸೆದ ಮೇಲೆ ನೆನಪಾಯ್ತು, ಮಾಸ್ತಿ ಗಟ್ಟ ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ಟೆ ಅಂದ್ರಂತೆ. ಇವರು ಅದು ಹೋಗ್ಲಿ, ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ ಅಂದ್ರಂತೆ, ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ. ನನಗೆ ಹೇಳಿದ್ರು, ನಮ್ಮ ಗುರುಗಳು ಹಂಗೆ ಮಾಡಿದ್ರು, ನೀನು ಹಂಗೆ ಮಾಡಿದೆ ಇವತ್ತು ಅಂತ. ನಮಸ್ಕಾರ.

0: Radio Sarang 107.8 FM.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನ್ಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳ ವರದಿಗಳತ್ತ ನಮ್ಮ ಒಂದು ಗಮನ. ಮೊದಲಿಗೆ ಮುಖ್ಯಾಂಶಗಳು. ಕಾಮನ್ವೆಲ್ತ್ನಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳನ್ನು ಭೇಟಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪಾಕ್ನ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವಿಸಿದ್ದ ಲಷ್ಕರ್ ಕಮಾಂಡರ್ ನಿಗೂಢ ಸಾವು. ವಿಟ್ಲದಲ್ಲಿ ಮನೆಯೊಂದರ ಗ್ಯಾಸ್ ಸಿಲಿಂಡರ್ ಸ್ಫೋಟ, ಅಡುಗೆ ಮನೆ ಸಂಪೂರ್ಣ ಧ್ವಂಸ. ಮಂಗಳೂರಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಮಗತಂಡಿ ಗ್ರಾಮಸ್ಥರು, ಕೊಳಚೆ ನೀರು ತುಂಬಿದೆ. ಬನ್ನಿ ಈಗ ಸುದ್ದಿಗಳ ವಿವರ. ಕನಕ ಮಜಲಿನಲ್ಲಿ ಅಡಿಕೆ ತೋಟಕ್ಕೆ ಕಾಡಾನೆ ದಾಳಿ ಮುಂದುವರೆದಿದೆ ಎಂದು ವರದಿ ಹೇಳಿದೆ. ಕನಕ ಮಜಲಿನಲ್ಲಿ ಆಸುಪಾಸಿನಲ್ಲಿ ಕಳೆದ ಹಲವು ದಿನಗಳಿಂದ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಕೃಷಿಕರಲ್ಲಿ ಆತಂಕ ಮೂಡಿಸಿದೆ. ರಾತ್ರಿ ಕಾಡಾನೆ ಮಳೆ ವೆಂಕಟರಮಣ ಅವರ ಅಡಿಕೆ ತೋಟಕ್ಕೆ ನುಗ್ಗಿ ಹಾನಿ ಮಾಡಿದೆ ಎಂದು ವರದಿ ಹೇಳಿದೆ. ಮಂಗಳೂರಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಮಗತಂಡಿ ಗ್ರಾಮಸ್ಥರು, ಕೊಳಚೆ ನೀರು ತುಂಬಿದ ಚರಂಡಿ ಬಂದ್ ಜಿನ್ಜಿ ಶೈಲಿಯಲ್ಲಿ ವಿನೂತನ ಪ್ರತಿಭಟನೆ. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಗತಂಡಿ ನಿವಾಸಿಗಳು ಹೆಚ್ಚಾದ ಕೊಳಚೆ ನೀರಿನ ಸಮಸ್ಯೆಯಿಂದ ಈಗ ಆಡಳಿತ ಸ್ಪಂದಿಸದ ಹಿನ್ನೆಲೆಯಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿದರೂ ಕೂಡ, ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ, ಅಧಿಕಾರಿಗಳ ಕಚೇರಿಗಳಿಗೆ ಅಲೆದಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಇದೀಗ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದು, ಕೊಳಚೆ ನೀರನ್ನು ಮತ್ತು ಅದರ ಒಂದು ಪರಿಸ್ಥಿತಿಯನ್ನು ಬಗೆಹರಿಸಲು ಮಳೆ ನೀರಿನ ಚರಂಡಿಯನ್ನೇ ಮಣ್ಣು ಹಾಕಿ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಸಮೀಪದ ವಾಣಿಜ್ಯ ಕಟ್ಟಡಗಳು, ಲಾಡ್ಜ್ಗಳಿಂದ ಕೊಳಚೆ ನೀರು ಮತ್ತು ಮಾನವ ತ್ಯಾಜ್ಯವನ್ನು ಮಳೆ ನೀರು ಹರಿಯಬೇಕಾದ ಚರಂಡಿಗೆ ಬಿಡಲಾಗ್ತಾಯಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಈ ಕೊಳಚೆ ನೀರು ಮತ್ತು ಇತರ ವಿಚಾರಗಳು ಇಲ್ಲಿ ರಸ್ತೆಯತ್ತ ಹರಿದು ಬರ್ತಾ ಇದೆ. ಇದರಿಂದ ದುರ್ವಾಸನೆ ಮತ್ತು ಅಸ್ವಚ್ಛ ವಾತಾವರಣದಿಂದಾಗಿ ಪಾದಚಾರಿಗಳು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಒಂದು ಅನುಭವಿಸ್ತಾ ಇದ್ದಾರೆ ಎಂದು ಕೂಡ ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಸಂಜೀವಿನಿ ಸಂಘಗಳ ಹಣ ದುರುಪಯೋಗ ಎಂದು ತುರ್ತು ಸಭೆ. ವ್ಯವಸ್ಥಿತ ಜಾಲದ ಸಾಧ್ಯತೆ, ಸ್ಥಳೀಯ ಅಧಿಕಾರಿಗಳು ಶಾಮೀಲು, ಇದರ ಶಂಕೆ ಕೂಡ ಇದೆ. ಸಂಜೀವಿನಿ ಸಂಘಗಳನ್ನು ನಡೆಸಿರುವ ಗ್ರಾಮ ಪಂಚಾಯತ್ ಒಕ್ಕೂಟಗಳಲ್ಲಿ ಕಂಡುಬಂದ ಹಣಕಾಸುಗಳ ವ್ಯವಹಾರದ ಒಂದು ಹಿನ್ನೆಲೆ, ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಹಿರಿಯ ಅಧಿಕಾರಿಗಳು ಮತ್ತು ಇತರರು ಮತ್ತು ಅಧಿಕಾರಿಗಳು ಆಗಸ್ಟ್ 10ರಂದು ಅಭಿಯಾನದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ಲೆಕ್ಕ ಪರಿಶೋಧನೆಯಲ್ಲೂ ಕೂಡ ವಂಚನೆ, ಪೊಲೀಸ್ ಠಾಣೆಯಲ್ಲೂ ಕೂಡ ಡ್ರಾಮಾ, ವ್ಯವಸ್ಥಿತ ಜಾಲದ ಶಂಕೆ, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂಬಂತ ಮಾತುಗಳು ಕೇಳಿ ಬರ್ತಾ ಇವೆ. ಅದೇ ರೀತಿ ಬಂಟ್ವಾಳದ ವಿಟ್ಲದಲ್ಲಿ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ, ಅಡುಗೆ ಮನೆ ಸಂಪೂರ್ಣ ಧ್ವಂಸಗೊಂಡಿದೆ. ಮನೆಯೊಂದರಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ಅಡುಗೆ ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡಿರುವ ಘಟನೆ ವಿಟ್ಲದ ಕಸಬ ಗ್ರಾಮದ ಕುರುಂಬಳ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ ಸಂಭವಿಸಿದೆ. ಘಟನೆಯಲ್ಲಿ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕುರುಂಬಳ ನಿವಾಸಿ ಹಮೀದ್ ಅವರ ಮನೆಯಲ್ಲಿ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದ್ದು, ಈ ಘಟನೆಯಲ್ಲಿ ಹಮೀದ್ ಅವರು ಪಟ್ಟಣಕ್ಕೆ ತೆರಳಿದರು. ಅವರ ಪತ್ನಿ ಖೈರುನ್ನಿಸಾ ಅವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಈ ವೇಳೆ ಗ್ಯಾಸ್ ರೆಗ್ಯುಲೇಟರ್ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದ ತಕ್ಷಣ ಖೈರುನ್ನಿಸಾ ಅವರು ನೆರವಿಗಾಗಿ ಕರೆ ಮಾಡಿದ್ದಾರೆ. ಅವರು ಕೂಗು ಕೇಳಿದ ನೆರೆಮನೆಯವರು ಮನೆಗೆ ಧಾವಿಸಿ ಕುಟುಂಬ ಸದಸ್ಯರು ಸುರಕ್ಷಿತವಾಗಿ ಹೊರಕರೆತಂದು ಅಂಗಳಕ್ಕೆ ಸ್ಥಳಾಂತರಿಸಲು ಸಹಾಯ ಮಾಡಿದ್ದಾರೆ. ಜೊತೆಗೆ ಮನೆಯಿಂದ ಹೊರಬಂದ ಕೆಲವೇ ಕ್ಷಣದಲ್ಲಿ ಭಾರಿ ಸ್ಫೋಟಗೊಂಡು ಛಿದ್ರವಾಗಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ಅಡುಗೆ ಮನೆ ಸಂಪೂರ್ಣ ಹಾನಿಗೊಳಗಾಗಿದೆ ಎಂದು ವರದಿ ಹೇಳಿದೆ. ಗೃಹೋಪಯೋಗಿ ವಸ್ತುಗಳು, ಪ್ರಮುಖ ದಾಖಲೆಗಳು ಹಾಗೂ ಪೀಠೋಪಕರಣಗಳಿಗೆ ಸ್ಫೋಟದಿಂದ ಹಾನಿಯಾಗಿದೆ. ಒಟ್ಟಾರೆ ನಷ್ಟವು 100,000 ರೂಪಾಯಿಗೆ ಮೀರಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಯಾವುದೇ ಒಂದು ಸಾವು ನೋವುಗಳು ಆಗಿಲ್ಲ ಎಂದು ವರದಿ ತಿಳಿಸಿದೆ. ಮಟ್ಟು ಬೀಚ್ನಲ್ಲಿ ಕಡಲು ಕೊರೆತ ತೀವ್ರಗೊಂಡಿದೆ. ಕೋಟೆ ಗ್ರಾಮದ ಮಟ್ಟು ಬೀಚ್ನಲ್ಲಿ ರವಿವಾರ ಕಡಲು ಕೊರೆತ ತೀವ್ರಗೊಂಡಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಎಲ್ಲೂರು ಮನೆಯ ಚಾವಣಿ ಕುಸಿದು ನಷ್ಟ ಎಂದಿದೆ ಇನ್ನೊಂದು ಸುದ್ದಿ. ಎಲ್ಲೂರು ರೇವತಿ ಕುಂದರವರ ಮನೆಯ ಚಾವಣಿ ಕುಸಿದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶನಿವಾರ ಮಧ್ಯರಾತ್ರಿ ಮನೆಯ ಹಂಚಿನ ಚಾವಣಿ ಪಕ್ಕಾಸು ತುಂಡಾಗಿ ರೇವತಿ ಕುಂದರ್ ಅವರು ಮಲಗಿದ್ದ ಕೋಣೆಗೆ ಕುಸಿದಿದ್ದು ಅವರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪವಾಡ ಸದೃಶ ಎಂಬಂತೆ ಪಾರಾಗಿದ್ದಾರೆ ಎಂದು ವರದಿ ಹೇಳಿದೆ. ಫ್ರೀಡಂ ಕ್ವಿಜ್ ವಿವಾದ, ಶಿಕ್ಷಕನ ಅಮಾನತು, ಶಿಸ್ತು ಕ್ರಮಕ್ಕೆ ನಿರ್ದೇಶನ. ಕುಂಬಳೆ ಮಂಜೇಶ್ವರ ಉಜಿಪಲ್ಲೆ ಶಾಲೆಗಳಲ್ಲಿ ನಡೆದಂಥ ಸೋಷಿಯಲ್ ಸೈನ್ಸ್ ಕ್ಲಬ್ ಫ್ರೀಡಂ ಕ್ವಿಜ್ 2026 ಎಲ್ಪಿ ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಾದಾತ್ಮಕ ಪ್ರಶ್ನೆ ಸೇರಿಸಿದ ಪ್ರಕರಣಕ್ಕೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ ತಂಡದ ನೇತೃತ್ವ ವಹಿಸಿದ ಕುಂಬಳೆ ಜಿಲ್ಲೆಯ ಶಿಕ್ಷಕ ಗುರುಪ್ರಸಾದ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಶಿಕ್ಷಣ ಇಲಾಖೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರು ಕಾಸರಗೋಡು ಉಪ ಶಿಕ್ಷಣ ನಿರ್ದೇಶಕರಿಗೆ ತಿಳಿಸಿದ್ದಾರೆ. ಆಗಸ್ಟ್ 6 ನಡೆದ ಕ್ವಿಜ್ನಲ್ಲಿ ಎಲ್ಪಿ ವಿಭಾಗದ 5ನೇ ಪ್ರಶ್ನೆಯಾಗಿ ಬ್ರಿಟಿಷರ ಕೈಯಿಂದ ಅತ್ಯಂತ ಕಠಿಣ ಶಿಕ್ಷೆ ಪಡೆದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಎಂದು ಕೇಳಲಾಗಿತ್ತು. ಇದಕ್ಕೆ ವೀರಿ ಸಾವರ್ಕರ್ ಎಂಬ ಉತ್ತರ ನೀಡಲಾಗಿತ್ತು. ಪ್ರಶ್ನೆ ಮತ್ತು ಉತ್ತರಕ್ಕೆ ಕಾರಣವಾಗಿ ವ್ಯಾಪಕ ಪ್ರತಿಭಟನೆ ನಡೆದ ಹಿನ್ನೆಲೆಯಲ್ಲಿ ಕಾಸರಗೋಡು ಉಪಶಿಕ್ಷಣ ನಿರ್ದೇಶಕರು ತನಿಖೆ ನಡೆಸಿ ವರದಿ ಸಲ್ಲಿಸಿದ್ದಾರೆ. ಆಗುಂಬೆಯಲ್ಲಿ 9 cm ಮಳೆ ಬಂದಿದೆ. ರವಿವಾರ ಬೆಳಗ್ಗೆ 8:30 ಅಂತ್ಯಕಂಡ 24 ಅವಧಿಯಲ್ಲಿ ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಹಲವೆಡೆ, ಉತ್ತರ ಒಳನಾಡಿನ ಕೆಲವೆಡೆ ಸಾಧಾರಣ ಮಳೆಯಾಗಿದೆ. ಆಗುಂಬೆಯಲ್ಲಿ ರಾಜ್ಯದಲ್ಲಿ ಅಧಿಗಮನಿಸಿದ 9 cm ಮಳೆ ಸುರಿದಿದೆ. ಇದೇ ಅವಧಿಯಲ್ಲಿ ರಾಜ್ಯದ ವಿವಿಧೆಡೆ ಬಿದ್ದ ಮಳೆಯ ಪ್ರಮಾಣ ಹೀಗಿತ್ತು. ಶೃಂಗೇರಿ 6, ಬೆಳ್ತಂಗಡಿ ಕೊಲ್ಲೂರು 5, ಸುಳ್ಯ 4, ಕಾರ್ಕಳ ಕೋಟ ಸುಬ್ರಹ್ಮಣ್ಯ 3, ಧರ್ಮಸ್ಥಳ ಉಡುಪಿ ಉಪ್ಪಿನಂಗಡಿ 2, ಹೊನ್ನಾಳಿ ಉಂಚದಕಟ್ಟೆ ಜಾಲಹಳ್ಳಿ ಜೋಯಿಡಾ ಕಾರವಾರ ಕಿಬ್ಬನಹಳ್ಳಿ ಕೊಟ್ಟಿಗೆಹಾರ ಕುಂದಾಪುರ ಲೋಂಡಾ ಪುತ್ತೂರು ತ್ಯಾಗರ್ತಿ ತಲಾ 1 cm ಮಳೆ ಸುರಿದಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಕಾಮನ್ವೆಲ್ತ್ನಲ್ಲಿ ಪದಕ ಗೆದ್ದಂತಹ ಒಂದು ಕ್ರೀಡಾಪಟುಗಳನ್ನು ಪ್ರಧಾನಮಂತ್ರಿಯವರು ಭೇಟಿಯಾಗಿದ್ದಾರೆ ಎಂದು ವರದಿ ಹೇಳಿದೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದು ಭಾರತಕ್ಕೆ ಮರಳಿದ ಕ್ರೀಡಾಪಟುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಅಭಿನಂದಿಸಿದ್ದಾರೆ. ಈ ಭೇಟಿಯ ತುಣುಕು ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 39 ಪದಕಗಳನ್ನು ಅದರಲ್ಲೂ 13 ಚಿನ್ನ ಪದಕ ಗೆದ್ದು ಗಮನಾರ್ಹ ಸಾಧನೆಯನ್ನು ಭಾರತ ಮಾಡಿದೆ. ಈ ಭಾರತದ ಬಾಕ್ಸಿಂಗ್ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ದಾಖಲೆ 10 ಪದಕಗಳನ್ನು ಗೆದ್ದಿದೆ ಎಂದು ಪ್ರಧಾನಿ ಅವರು ಹೇಳಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ ಪಾಕ್ನ ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಸೇವಿಸಿದಂತಹ ಲಷ್ಕರ್ ಕಮಾಂಡರ್ ನಿಗೂಢ ಸಾವು. ಪಾಕಿಸ್ತಾನದ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವಿಸಿದ ಗಂಟೆಗಳ ನಂತರ ಲಷ್ಕರ್ ಕಮಾಂಡರ್ ಕುಸಿದು ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ. ಕಮಾಂಡರ್ ಖಾರಿ ಸಾಯಿದ್ ಅಬ್ದುಲ್ ಅಜೀಜ್ ಪ್ರಾರ್ಥನೆ ಸಲ್ಲಿಸಲು ಕುಬಾ ಮಸೀದಿಗೆ ಬರುವ ಮೊದಲು ಪರಿಚಯವಿಲ್ಲದ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವಿಸಿದ್ದ. ನಂತರ ಆತ ಇದ್ದಕ್ಕಿದ್ದಂತೆ ಮಸೀದಿಯ ದ್ವಾರದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮೃತ ಖಾರಿ ಸಾಯಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ಟ ಭಯೋತ್ಪಾದಕರ ಕುಟುಂಬಗಳಿಗೆ ನೆರವು ನೀಡುವ ಲಷ್ಕರ್ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿದ್ದ ಎಂದು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಅಭ್ಯಾಸ ಪಂದ್ಯ, ಭಾರತಕ್ಕೆ ರೋಚಕ ಜಯ. ಕೊನೆಯಲ್ಲಿ ಸಿರಿದು ನಿಂತ ಸ್ಥಿರಾಜ್, ಬ್ಯಾಟಿಂಗ್ಗೆ ಬಂದ ಶುಭ್ಮನ್ ಗಿಲ್ ಎಂದಿದೆ ವರದಿ. ಶ್ರೀಲಂಕಾ ಕ್ರಿಕೆಟ್ ಮಂಡಳಿ 11 ವಿರುದ್ಧ ತ್ರಿದಿನ ಅಭ್ಯಾಸ ಪಂದ್ಯವನ್ನು ಭಾರತ 6 ರೋಚಕವಾಗಿ ಗೆದ್ದು ಟೆಸ್ಟ್ ಸರಣಿಗೆ ಸ್ಫೂರ್ತಿ ಪಡೆದಿದೆ. ಅಂತಿಮ ದಿನದಾಟ ಭಾರತಕ್ಕೆ 45 ಮೀಸಲಾಗಿತ್ತು. 6 ಮುನ್ನಡೆ ಪಡೆದ ಶ್ರೀಲಂಕಾ ಈ ಅವಧಿಯಲ್ಲಿ 6 200 ಗಳಿಸಿತ್ತು. 207 ಗುರಿ ಪಡೆದ ಭಾರತ ಕೊನೆಯ ಓವರ್ನಲ್ಲಿ ಇದನ್ನು ಸಾಧಿಸಿತ್ತು. 45 ಓವರ್ಗಳ ಪೂರ್ತಿ ಆಟ ಆಡಿ 4 214 ರನ್ನನ್ನು ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 8 ಡಿಕ್ಲೇರ್ಡ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 200 ರನ್ನಿಗೆ ಡಿಕ್ಲೇರ್ಡ್ ಮಾಡಿತ್ತು. ಭಾರತ 357 ಡಿಕ್ಲೇರ್ಡ್ ಮಾಡಿದ್ದು. ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಭಾರತ 4 214 ರನ್ನನ್ನು ಗಳಿಸಿತ್ತು. ಭಾರತ ಉತ್ತಮ ಸ್ಥಿತಿಯಲ್ಲಿತ್ತು. ಕೊನೆಗೆ ಗೆಲುವಿನ ಯಾವುದೇ ಪ್ರಯತ್ನ ಮಾಡಲಿಲ್ಲ. ಆದರೆ 43 ಓವರ್ನಲ್ಲಿ ಕ್ರೀಸಿಗೆ ಬಂದ ಸಿರಾಜ್ ಮಿಂಚಿನ ಗತಿಯಲ್ಲಿ ಬ್ಯಾಟಿಂಗ್ ನಡೆಸಿದರು. ಕೊನೆಯ 8 ಎಸೆತಗಳಲ್ಲಿ 27 ರನ್ನ ಅಗತ್ಯತೆ ಇತ್ತು. ಕೇಶಾರ ಅವರ ಪಾಲಾದ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಮತ್ತು ಒಂದು ಬೌಂಡರಿ ಬಾರಿಸುವ ಮೂಲಕ ಸಿರಾಜ್ ಜಯ ಬೇರೆ ಮೊಳಗಿಸಿದರು. 15 ಎಸೆತಗಳಿಂದ 32 ರನ್ನನ್ನು ಗಳಿಸಿ 4 ಒಂದು ಬೌಂಡ್ರಿ ಮೂಲಕ ದಾಖಲಿಸಿದರು. ಗಾಯದಿಂದ ಹೊರಗುಳಿದಿದ್ದ ಶುಭ್ಮನ್ ಗಿಲ್ ಚೇಸಿಂಗ್ ವೇಳೆ ಬ್ಯಾಟಿಂಗ್ಗೆ ಬಂದು ತಮ್ಮ ಫಿಟ್ನೆಸ್ ಸಾಬೀತುಪಡಿಸಿದ್ದಾರೆ. 54 ಎಸೆತಗಳಿಂದ 44 ರನ್ನನ್ನು ಗಳಿಸಿದ್ದರು ಎಂದು ಕೂಡ ವರದಿ ಹೇಳಿದೆ. ಕ್ರಿಕೆಟಿಗಳು ಯಂತ್ರವಲ್ಲ, ಗಾಯ ಸಾಮಾನ್ಯ. ಸಿಒಇ ಟೀಕೆಗಳಿಗೆ ಅಧ್ಯಕ್ಷ ವಿವಿಎಸ್ ಲಕ್ಷ್ಮಣ್ ಪ್ರತಿಕ್ರಿಯೆ. ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರನ್ನು ಪದೇ ಪದೇ ಗಾಯಕ್ಕೆ ಈಡಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಸಿಸಿಐ ಉನ್ನತ ಕೌಶಲ್ಯ ಕೇಂದ್ರದ ಬಗ್ಗೆ ಕೇಳಿಬರುತ್ತಿರುವ ಟೀಕೆಗಳಿಂದ ಸಿಒಇ ಅಧ್ಯಕ್ಷ ಮಾಜಿ ಬ್ಯಾಟರ್ ವಿವಿಎಸ್ ಲಕ್ಷ್ಮಣ್ ಪ್ರತಿಕ್ರಿಯಿಸಿದ್ದಾರೆ. ಕ್ರಿಕೆಟ್ ಕ್ರಿಕೆಟ್ ಆಟಗಾರರು ಯಂತ್ರಗಳೆಲ್ಲ, ಗಾಯ ಸಾಮಾನ್ಯ, ಟೀಕೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಅನಧಿಕೃತ T20 ಆಟ, 7 ಪಾಕ್ ಆಟಗಾರರಿಗೆ ನಿಷೇಧ ಎಂದಿದೆ ವರದಿ. ಈ ನಡುವೆ ಸಾಯಿ ಸುದರ್ಶನ್ ಅವರ ಬದಲು ಸರ್ಫರಾಜ್ ಖಾನ್ ಆಯ್ಕೆಯಾಗಿದ್ದಾರೆ. ಗಾಯಳಾಗಿ ಶ್ರೀಲಂಕಾ ಟೆಸ್ಟ್ ಸರಣಿಯಿಂದ ಬೇರ್ಪಟ್ಟ ಟಿ ಸಾಯಿ ಸುದರ್ಶನ್ ಅವರ ಬದಲು ಮುಂಬೈಯ ಬ್ಯಾಟರ್ ಸರ್ಫರಾಜ್ ಖಾನ್ ಅವರಿಗೆ ಅವಕಾಶ ನೀಡಲಾಗಿದೆ. 28 ವರ್ಷ ಸರ್ಫರಾಜ್ ಖಾನ್ ಭಾರತ ಪರ 6 ಟೆಸ್ಟ್ ಆಡಿದ್ದು, ನ್ಯೂಜಿಲೆಂಡ್ ಎದುರಿನ 2024 ಮುಂಬೈ ಪಂದ್ಯದ ಬಳಿಕ ಅವರು ಯಾವುದೇ ಟೆಸ್ಟ್ನಲ್ಲಿ ಕಾಣಿಸಿಕೊಂಡಿಲ್ಲ ಎಂದು ಇಲ್ಲಿ ನಾವು ನೋಡಬಹುದು. ನಿಗೂಢ ಮೂತ್ರಪಿಂಡ ಕಾಯಿಲೆ ಕರ್ನಾಟಕದಲ್ಲಿ ಹೆಚ್ಚಳಾಗ್ತಾ ಇದೆ. ರಾಜ್ಯದ ಗ್ರಾಮೀಣ ಪ್ರದೇಶದ ರೈತರು ಮತ್ತು ಕಠಿಣ ಶ್ರಮದ ಕೆಲಸಗಳಲ್ಲಿ ತೊಡಗಿರುವವರಲ್ಲಿ ಕಾರಣ ತಿಳಿಯದ ದೀರ್ಘಕಾಲಿಕ ಮೂತ್ರಪಿಂಡ ಕಾಯಿಲೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರ ಸಮಗ್ರ ತನಿಖೆ ನಡೆಸಿ ಬಲವಾದ ಕಣ್ಗಾವಲು ಜಾಲವನ್ನು ರೂಪಿಸುವಂತೆ ಕೇಂದ್ರ ಸಂಸದೀಯ ಸಮಿತಿ ಇಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ, ಮೊಟ್ಟೆ ದರ 640 100 ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ 190 ಲೈನ್ ಸೇಲ್ ಟ್ರೇ ದರ, ಮಲ್ಲಿಗೆ ಹೊಟ್ಟೆಗೆ 340 ರೂಪಾಯಿ, ಜಾಜಿ ಹೊಟ್ಟೆಗೆ 120 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ವಂದೇ ಮಾತರಂ ಪೂರ್ತಿ ಹಾಡುವುದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇರಳ ಸರ್ಕಾರ ಸಡ್ಡು, ಎಲ್ಲ 6 ಚರಣ ಆಡಲೇಬೇಕೆಂಬ ನಿಯಮ ಪಾಲಿಸುವುದಿಲ್ಲ ಎಂದಿದ್ದಾರೆ. ಕೇರಳದಲ್ಲಿ ವಂದೇ ಮಾತರಂ ವಿವಾದ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ಪೂರ್ಣ ಗೀತೆಯನ್ನು ನಮ್ಮ ರಾಜ್ಯದಲ್ಲಿ ಹಾಡುವುದಿಲ್ಲ ಎಂದು ಆರೋಗ್ಯ ಸಚಿವ ಕೆ ಮುರಳೀಧರನ್ ಮತ್ತು ಇತರರು ಹೇಳಿದ್ದಾರೆ. ಎಂದಿನಂತೆ ರಾಷ್ಟ್ರಗೀತೆಯ ಮೊದಲ 2 ಚರಣಗಳ ಮಾತ್ರ ಆಡಲಾಗ್ತಾ ಇದೆ. ಹಿಂದಿನ ಪದ್ಧತಿ ಈ ಬಾರಿ ಮುಂದುವರಿಯಲಿದೆ ಎಂದು ಅವರು ಹೇಳಿದ್ದಾರೆ. ನಿಯಮ ಉಲ್ಲಂಘನೆಯನ್ನು ಮಾಡಬಾರದು ಎಂದು ಕೂಡ ರಾಷ್ಟ್ರೀಯ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ, ದೇಶದ ಒಂದು ವಂದೇ ಮಾತರಂಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಕೂಗು ಕೇಳಿ ಬರ್ತಾ ಇದೆ. ಉಡುಪಿಯಲ್ಲಿ ಸಂಜೆ ವೇಳೆ ಉತ್ತಮ ಮಳೆ ಬಂದಿದೆ. ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ಮಳೆಯಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಕರಾವಳಿಯಲ್ಲಿ ಹೆಚ್ಚುತ್ತಿದೆ ಮಲೇರಿಯಾ ಪ್ರಕರಣ, ಕರಾವಳಿಗೆ ಆತಂಕ. ಹೊರ ರಾಜ್ಯಗಳಿಂದ ಬರುವ ಕಾರ್ಮಿಕರಲ್ಲಿ ಮಲೇರಿಯಾ ಹೆಚ್ಚಾಗಿದೆ ಎಂದು ಕೂಡ ವರದಿ ಹೇಳಿದೆ. ಆಟವಾಡಿ ಮನೆಗೆ ತೆರಳುತ್ತಿದ್ದ ಬಾಲಕರಿಗೆ ಕಾರಿನಲ್ಲಿ ಬರುವಂತೆ ಅಪರಿಚಿತರಿಂದ ಒತ್ತಡ, ಬಾಲಕನ ಅಪಹರಣ ಯತ್ನ, ಆರೋಪಿಯ ಪತ್ತೆಗಾಗಿ ಶೋಧ. ಇದು ಕಾಸರಗೋಡಿನಲ್ಲಿ ನಡೆದಂತಹ ಘಟನೆ, ಉಪ್ಪಿನಂಗಡಿಯಲ್ಲಿ ಕೂಡ ಇಂಥದೇ ಘಟನೆ ಕಾಣಿಸಿಕೊಳ್ಳಿದೆ. ಈ ನಡುವೆ ತೊಕ್ಕೋಟಿನಲ್ಲಿ ತಲವಾರು ಜಳಪಳಿಸಿದ ರೌಡಿಶೀಟರ್, ತೊಕ್ಕೋಟು ಕೇಂದ್ರ ಬಸ್ ನಿಲ್ದಾಣದ ಬಳಿ ವ್ಯಕ್ತಿಯೊಬ್ಬ ತಲವಾರು ಬೀಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಾರ್ ಬಂದ್ ಮಾಡುವಂತೆ ಬೆದರಿಕೆ ಹಾಕಿದ ಘಟನೆ ನಿನ್ನೆ ನಡೆದಿದೆ. ಉಳ್ಳಾಲ ಠಾಣೆಯಲ್ಲಿ ಹಲವು ಪ್ರಕರಣಗಳೊಂದಿರುವ ರೌಡಿಶೀಟರ್ ಶಾಖಿ ರಿಕ್ಷಾದಲ್ಲಿ ಆಗಮಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಲವಾರು ಹಿಡಿದು ದಾಂಧಲೆ ನಡೆಸಿದ್ದು. ಈ ಸಂದರ್ಭದಲ್ಲಿ ಅಲ್ಲಿದ್ದವರು ಭಯಭೀತರಾಗಿ ಓಡಾಡಿದ್ದಾರೆ. ತಲವಾರು ಬೀಸಿ ಬಳಿಕ ಬೆದರಿಕೆ ಹಾಕಿದ ಆತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಯ ಹಿಂದಿನ ಕಾರಣ ಹಾಗೂ ಆರೋಪಿಯ ಉದ್ದೇಶ ಅದ ಕುರಿತು ಉಳ್ಳಾಲ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಮುದ್ರಂಗಡಿಯ ಉದ್ಯಮಿ ಡೇವಿಡ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರ ರಾಜ್ಯಕ್ಕೆ ತೆರಳಿದ ಪೊಲೀಸರು ಮುದ್ರಂಗಡಿಯ ಉದ್ಯಮಿ ಡೇವಿಡ್ ಡಿಸೋಜಾ ಅವರನ್ನು ಗುಂಡಿಕ್ಕಿ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತಂಡ ರಚಿಸಿ ತನಿಖೆ ಮುಂದುವರಿಸುವ ಪೊಲೀಸರು ಹೊರ ರಾಜ್ಯಕ್ಕೆ ತೆರಳಿದ್ದಾರೆ. ಪಡುಬಿದ್ರೆ ಸಂಸ್ಥೆಯೊಂದರ ಗುತ್ತಿಗೆ ಕಾಮಗಾರಿಯನ್ನು ಪಡೆದಿದ್ದ ಉತ್ತರ ಭಾರತದ ಖಾಸಗಿ ಕಂಪನಿಯ ಗುತ್ತಿಗೆದಾರನಿಗೆ ನಿರ್ಮಾಣ ಸಾಮಗ್ರಿಗಳನ್ನು ಹೊರಗುತ್ತಿಗೆ ಮೂಲಕ ಡೇವಿಡ್ ಪೂರೈಸುತ್ತಿದ್ದರು. ಈ ಕಂಪನಿಯಿಂದ ಬರಬೇಕಾಗಿದ್ದ ಹಣ ಬಾಕಿ ಇದ್ದುದರಿಂದ ಅವರಿಗೆ ಸಂಬಂಧಿಸಿದ ಕೆಲ ವಸ್ತುಗಳನ್ನು ತನ್ನ ಸುಪದ್ರಿಯಲ್ಲಿ ಇಟ್ಟುಕೊಂಡಿದ್ದರು ಎನ್ನಲಾಗಿದೆ. ಇದುವೇ ಕೊಲೆಗೆ ಕಾರಣ ಎಂಬ ಬಗ್ಗೆ ಪೊಲೀಸರು ತನಿಖೆಯಲ್ಲಿ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಎಂದು ವರದಿ ಹೇಳಿದೆ. ಆರೋಪಿಗಳನ್ನು ವಶಕ್ಕೆ ಪಡೆಯಲಿರುವ ಪೊಲೀಸರು ಜೇಹೌಲ್ ವಜುಲ್ ಶೇಖ್ ಅಲಿಯಾಸ್ ದೀಪಕ್ ಅನ್ಮೋಲ್ನನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ವಿಚಾರಣೆಗೆ ಹಾಗೂ ಶ್ರತ್ರನ್ನು ಮತ್ತೆ ವಶಕ್ಕೆ ಪಡೆಯಲಿದ್ದಾರೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. ಡಾಕ್ಟರ್ ಶ್ವೇತಾ ಅವರ ಮಾಹಿತಿ, 8 ನಿಮಿಷಕ್ಕೆ ಕೊಂಕಣಿ ಕಾರ್ಯಕ್ರಮ ಕೋಳ ಈ ಒಂದು ಕತೆ, 9 ಮೈಲಾಂಚಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, 10 ಜನಧನಿ ನೇರ ಪ್ರಸಾರ, ಯಕ್ಷಗಾನ ಕೌರವ ಪೌರುಷ ಕಂತು 2 11:00, 11:30 ನಿಮಿಷಕ್ಕೆ ತುಳು ಕಾರ್ಯಕ್ರಮ, ಬೆನ್ನೆರೆ ಪಾತೆರೆ ಕತೆ, ಜಾನಕಿ ಪುತ್ರನ್ ಅವರ ಜೊತೆ ಮಾತುಕತೆ. ತುಳು ಹಾಡುಗಳು 12 ಗಂಟೆಗೆ, ಬಾವಲ್ ಅವರ 12 ಗಂಟೆ 30 ನಿಮಿಷಕ್ಕೆ, 1 ಗಂಟೆಗೆ ಜನಪದ ಹಾಡುಗಳು, 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ SMS ಆಧಾರಿತ ಹಾಡುಗಳು. ವಾಯ್ಸ್ ಆಫ್ ಮಂಜುಳಾ 4 ಗಂಟೆಗೆ, 6 ಗಂಟೆಗೆ ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವಂತಹ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ದೇಹದ ಎಲ್ಲಾ ಭಾಗಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಲಿಕ್ಕೆ, ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕಳಿಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದನ್ನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಮ್ಮ ನಾಲಿಗೆಗೆ ನಮ್ಮ ದೇಹದ ಅನೇಕ ಭಾಗಗಳು ಕೂಡ ಕನೆಕ್ಟ್ ಆಗಿರುತ್ತೆ. ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಕರುಳಿನ ಭಾಗ, ಬ್ಲ್ಯಾಡರ್, ಲಿವರ್, ಕಿಡ್ನಿ, ಪ್ಯಾನ್ಕ್ರಿಯಸ್, ಹೀಗೆ ಎಲ್ಲವೂ ಕೂಡ ನಾಲ್ಗೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನ ಪಡ್ಕೊಳ್ಬೋದು. ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಕಮ್ಮಿ ಮಾಡ್ಕೊಳ್ಬೋದು. ಅದು ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಪ್ರಿಪರೇಷನ್ ಏನು, ಎಷ್ಟು ಗಂಟೆಗಳ ಕಾಲ ಮಾಡ್ಕೊಳ್ಬೇಕು, ಯಾವ ಎಣ್ಣೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನು ಹಾಕಿ ಮುಕ್ಕಳಿಸ್ಕೊಳ್ಳುವಂಥ ವಿಧಾನವನ್ನು ನಾವು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೇವೆ. 10-15 minutes ನೀವು ಮಾಡ್ಕೊಳ್ಬೋದು. ಇದಕ್ಕೆ ಕೊಕೊನೆಟ್ ಆಯಿಲ್ ಅಥವಾ ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುವ ಮುನ್ನ ಬೆಚ್ಚಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಬಾಯಿಗೆ 1 tablespoon ನೀವು ಎಣ್ಣೆಯನ್ನು ತಗೊಳ್ಬೇಕು. ಇಲ್ಲಿ 1-2 tablespoons ಎಣ್ಣೆ ತಗೊಳ್ಬೋದು. ಬೆಚ್ಚಗೆ ಆ ಎಣ್ಣೆಯನ್ನು ಬೆಚ್ಚಗೆ ಮಾಡಿಬಿಟ್ಟು ಬಿಸಿ ಮಾಡಿ ಬಾಯಿಗೆ ಹಾಕ್ಕೊಂಡು ಮುಕ್ಕಳಿಸುವಂಥದ್ದು. 10 minutes, ಫಸ್ಟ್ 5 minutesಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 5-10 minutes ಮಾಡ್ಕೊಳ್ಳೋದ್ರಿಂದ ಬಾಯಿಯ ಆರೋಗ್ಯಕ್ಕೆ, ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ರಕ್ಷಣೆಗೆ, ದಂತ ಸಮಸ್ಯೆಗಳಿಗೆ ತುಂಬಾ ಒಳ್ಳೇದು. ಅದೇ ರೀತಿ ಚರ್ಮದ ಕಾಂತಿಗೆ, ಮೊಡವೆ ನಿವಾರಣೆಗೆ ಆಯಿಲ್ ಪುಲ್ಲಿಂಗ್ ತುಂಬಾ ಒಳ್ಳೇದು. ಅದೇ ರೀತಿ ಸೈನುಸೈಟಿಸ್ ಆಗಿರ್ಬೋದು, ಮೈಗ್ರೇನ್, ತಲೆನೋವಾಗಿರ್ಬೋದು, ಇಂಥ ಸಮಸ್ಯೆಗಳಿಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ಥರ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಸುಕ್ಕು ಬರ್ತಾ ಇದೆ, ಫೈನ್ ಲೈನ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದಾದರೆ, ನೀವು ವಾರದಲ್ಲಿ 3-4 times ನೀವು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ, ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಯಾವುದಾದ್ರೂ ಈ ಥರ ಒಂದು ಎಣ್ಣೆನ ತೊಗೊಂಡು ಪ್ರತಿನಿತ್ಯ ವಾರದಲ್ಲಿ 3-4 times ಆದರೂ ನೀವು ಈ ಥರ ಟ್ರೈ ಮಾಡ್ಕೊಳ್ಳೋದ್ರಿಂದ ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ದಂತ ಸಮಸ್ಯೆಗಳಿಗಾಗಿರ್ಬೋದು, ಕ್ಯಾವಿಟೀಸ್ಗಳು ಪದೇ ಪದೇ ಆಗ್ತಾ ಇದೆ ಅನ್ನೋಂಥವ್ರಿಗೂ ಕೂಡ ಇಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ 1 tablespoon ನೀವು ಕೊಕೊನೆಟ್ ಆಯಿಲ್ನ ತಗೊಳ್ಬೇಕು, ಕೊಬ್ಬರೆಣ್ಣೆಯನ್ನು ತಗೊಳ್ಬೇಕು. ಎಣ್ಣೆಯನ್ನು ಬೆಚ್ಚಗೆ ಮಾಡಿಬಿಟ್ಟು ಬಾಯನ್ನು ಮುಕ್ಕಳಿಸ್ಬೇಕು. 5-10 minutes ಮುಕ್ಕಳಿಸ್ಬಿಟ್ಟು ಅದಾದ ನಂತರ ಉಪ್ಪು ನೀರಿನಿಂದ ಬಾಯನ್ನ ಮುಕ್ಕಳಿಸುವಂಥದ್ದು, ಉಪ್ಪು ನೀರಿಂದ ಬಾಯನ್ನು ಮುಕ್ಕಳಿಸಿ ಹಲ್ಲನ್ನು ಉಜ್ಜುವಂಥದ್ದು, ಈ ಥರ ನೀವು ವಾರದಲ್ಲಿ 3-4 times ಆದರೂ ಮಾಡ್ತಾ ಬರಬೇಕು. ಈ ಥರ ಮಾಡ್ತಾ ಬಂದಿದ್ದೆ ಆದರೆ ಟಾಕ್ಸಿನ್ಸ್ಗಳನ್ನ ಬಾಡಿಯಿಂದ ಎಲಿಮಿನೇಟ್ ಮಾಡ್ಕೊಳ್ಳಿಕ್ಕೆ, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಅದೇ ರೀತಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ, ಟಾಕ್ಸಿನ್ಸ್ಗಳನ್ನೆಲ್ಲ ಸಂಪೂರ್ಣವಾಗಿ ದೇಹದಿಂದ ತೆಗೆದಾಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವಾರದಲ್ಲಿ 3-4 times ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಮೊಡವೆ ನಿವಾರಣೆಗೆ, ಚರ್ಮದ ಕಾಂತಿಗೆ ಇದು ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ಕೆನ್ನೆಯ ಭಾಗಕ್ಕೆ, ಹಾಗೆ ನರಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ವ್ಯಾಯಾಮ ಆಗುತ್ತೆ. ಅದೇ ರೀತಿ ರಕ್ತ ಸಂಚಾರ ಮುಖಕ್ಕೆ ಜಾಸ್ತಿ ಆಗೋದ್ರಿಂದ ಇನ್ನಷ್ಟು ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೀವು 3-4 times ವಾರದಲ್ಲಿ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ಜಾ ಪೇನ್ ಆಗಿರ್ಬೋದು, ಅದೇ ರೀತಿ ಹಲ್ಲಿನ ಸಮಸ್ಯೆ, ಬಾಯಿ ದುರ್ವಾಸನೆ ಆಗಿರ್ಬೋದು, ಇದೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಹಂತದಲ್ಲಿ ನೀವು ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಆತಂಕಗಳು, ಖಿನ್ನತೆಗೆ ಒಳಗಾಗಿದ್ರು ಕೂಡ ಇಂಥ ಸಮಸ್ಯೆಯನ್ನ ನಾವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. 10-15 minutes ನೀವು ಟ್ರೈ ಮಾಡ್ಕೊಳ್ಬಹುದು. ಕೊಕೊನೆಟ್ ಆಯಿಲ್ ಅಥವಾ ಸಿಸ್ಮಿ ಆಯಿಲ್, ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಇದನ್ನು ನೀವು ಟ್ರೈ ಮಾಡ್ಕೊಳ್ಬಹುದು. 1 tablespoon ನೀವು ತಗೊಂಡು ಪ್ರತಿನಿತ್ಯ ಅದನ್ನ ಬಿಸಿ ಮಾಡಿ ಬಾಯನ್ನ ಮುಕ್ಕಳಿಸಿ ಅದಾದ ತದನಂತರ ನೀವು ಉಪ್ಪು ನೀರಿನಲ್ಲಿ ಮತ್ತೊಮ್ಮೆ ಬಾಯನ್ನು ಮುಕ್ಕಳಿಸಿ ಹಲ್ಲುಜ್ಜುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬಾಯಿ ದುರ್ವಾಸನೆ ಆಗಿರ್ಬೋದು, ವಸಡಿನಿಂದ ರಕ್ತಸ್ರಾವ ಆಗ್ತಾ ಇದ್ರೆ, ಹಲ್ಲು ನೋವು ಪದೇ ಪದೇ ಬರ್ತಾ ಇದ್ರೆ ಇಂಥ ಸಮಸ್ಯೆಗೆ ತುಂಬಾ ಒಳ್ಳೇದು. ಹೇಗೆ ಮಾಡೋದು ಅನ್ನೋದನ್ನ, ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಹೊತ್ತು ಮಾಡ್ಕೊಳ್ಬೇಕು, ಯಾವ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ಎಲ್ಲರಿಗೂ ಕಲ್ಬುನೂರಿನ ಸ್ವಾಗತ. ಇಂಡತ್ತು ಮೈಲಂಜಿ ಬ್ಯಾರಿ ಕಾರ್ಯಕ್ರಮದಲ್ಲಂಗ ಪಂಡತ್ತು ಮಂಗಿಲ ಇಂಡತ್ತು ಮಂಗಿಲ ಚುಲ್ರೋ ಈ ಒರು ಬಿಸಿಯತಲು ತಂಡ ಅಭಿಪ್ರಾಯತ್ತು ಮಂಡನೆ ಆಕರಾರು ಬ್ಯಾರಿ ಕಲಾರಂಗತ್ತು ಅಧ್ಯಕ್ಷರಾಯಿಟ್ಟುಲ್ಲೋ ಅಬ್ದುಲ್ ಅಜೀಜ್ ಬೈ ಕಂಪಾಡಿ ಪಿನ್ನ ಅಬ್ದುಲ್ ಹಾಜಿ.

0: Radio Sarang 107.8 FM.
1: ಹೆಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮಂಗಳೂರಿನ ಇಂಟಕ್ ವತಿಯಿಂದ ನಡೆದ ಕಟ್ಟೆಗಳು ಮತ್ತು ಪರಿಸರ ಈ ಉಪನ್ಯಾಸದಲ್ಲಿ ಮಾತನಾಡಿದ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
2: ಕಟ್ಟೆ ಮತ್ತು ಅದರಲ್ಲಿರತಕ್ಕಂಥ ಗಿಡ ಮರ ಬಹಳ ಒಂದು ವಿಶೇಷವಾದ ಒಂದು ಪ್ರಯತ್ನ. ಪಾರಂಪರಿಕವಾಗಿರತಕ್ಕಂಥ ನೂರಾರು ಕಟ್ಟೆಗಳ ಬಗ್ಗೆ ಜ್ಞಾನವನ್ನು ಸಮಾಜಕ್ಕೆ ನೀಡತಕ್ಕಂಥ ಒಂದು ಪ್ರಯತ್ನ. ಹಿರಿಯರು ಎಷ್ಟು ತಿರುಗಾಡಿದ್ದಾರೆ ಮತ್ತು ಆ ಒಂದು ಕಟ್ಟೆಗಳ ಬಗ್ಗೆ ಜ್ಞಾನವನ್ನು ಜನರಿಗೆ ಕೊಡೋದಕ್ಕೆ ಸರ್ಕಾರಕ್ಕೆ ತಲುಪಿಸುವ ರೀತಿಯಲ್ಲಿ ನಾನು ಆಗಾಗಲೇ ಹಿರಿಯರಿಗೆ ಹೇಳಿದೆ, ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಜ್ಞಾನವನ್ನು ಕೊಡಬೇಕು, ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನು ಕೊಡಬೇಕು. ಪ್ರಾಚ್ಯವಸ್ತು ಇಲಾಖೆ ಅನ್ನುವಂಥದ್ದು ನಮ್ಮ ಮಂಗಳೂರಲ್ಲಿ ಕೂಡ ಇದೆ, ಅವರಿಗೂ ಕೂಡ ಸೇರಿಸಿಕೊಂಡು ಈ ಕಟ್ಟೆಯನ್ನು ಉಳಿಸುವಂಥದ್ದು. ಪಾರಂಪರಿಕವಾಗಿರತಕ್ಕಂಥ ಕಟ್ಟೆ ಮಾತ್ರ ಅಲ್ಲ, ಆ ಕಟ್ಟೆಯಲ್ಲಿ ಬೆಳೆದು ನಿಂತಿರತಕ್ಕಂಥ ಆ ಮರ ಯಾವುದು, ಆ ಮರದ ಬಗ್ಗೆ ಕೂಡ ಜ್ಞಾನ ಇರಬೇಕು, ಆ ಮರದ ಉಪಯೋಗ ಕೂಡ ನಮಗೆ ಗೊತ್ತಿರಬೇಕು. ಗೊತ್ತು ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನು ತಿಳ್ಕೊಂಡು ಸಮಾಜಕ್ಕೆ ಸರ್ಕಾರಕ್ಕೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಬೇಕು, ಈ ಮರ ಉಳಿಯಬೇಕು. ನಾನು ಮಂಗಳೂರಿಗೆ ಬಂದದ್ದು 47 ವರ್ಷಕ್ಕೆ ಮೊದಲು. ಇಡೀ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಮರಗಳ ರಾಶಿ, ನೆರಳು ಒಂಥರ ನಮಗೆ ಬೆಂಗಳೂರನ್ನು ನೆನಪಿಸುವಂಥದ್ದು, ಮೈಸೂರನ್ನು ನೆನಪಿಸುವಂಥದ್ದು. ಆಗ ನಾನು ನಡ್ಕೊಂಡು ಹೋಗಿ ಮಂಗಳೂರಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು, ಅದೇ ಎಲ್ಯೂಸಿಯಸ್ ಈವ್ನಿಂಗ್ ಹೈಸ್ಕೂಲಿಗೆ ಕೂಡ ಆ ಥರ ನಾನು ಹೋಗ್ತಾ ಇದ್ದದ್ದು ಅದೇ ಸಂದರ್ಭದಲ್ಲಿ. ನನಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಕಾಲಘಟ್ಟದಲ್ಲಿ 2024 ಸ್ಮಿತಾ ಹೆಗ್ಡೆಯವರ ಬಗ್ಗೆ ಉಲ್ಲೇಖ ಮಾಡಿದರು ಹಿರಿಯವರು, ಸರ್ವೆ ಮಾಡಿದ್ದಾರೆ ಎಷ್ಟು ಮರ ಈ ಮಂಗಳೂರಿನ ನೆಲದಲ್ಲಿ ಉಳ್ಕೊಂಡಿದೆ, ಎಷ್ಟು ಪಾರಂಪರಿಕ ಮರಗಳು ಕೂಡ ಈ ಮರದ ಮಣ್ಣಿನಲ್ಲಿ ಉಳ್ಕೊಂಡಿದೆ. ನಾನು ಬಾವುಟಗುಡ್ಡೆಯಲ್ಲಿ ಹೋಗಿ ಎಲೋಸಿಸ್ಗೆ ಹೋಗಬೇಕಿದ್ರೆ ನನ್ನನ್ನು ತಂಪು ಆವರಿಸಿಕೊಂಡಿರುತ್ತೆ. ಇಡೀ ನಮ್ಮ ಮಂಗಳೂರು ನಗರ ಒಂದು ತಂಪಿನ ಗೂಡಾಗಿತ್ತು. ಮರಗಳನ್ನು ಮಾತ್ರ ನಾವು ಕಲ್ಕೊಳ್ಳಿಲ್ಲ, ಮರಗಳ ಜೊತೆ ವಿಶೇಷವಾದ ಪಕ್ಷಿಗಳನ್ನು ಕೂಡ ಕಲ್ಕೊಂಡ್ವಿ. ಅದು ಮಾನವನ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಕ್ಕೊಂಡು, ಅದರ ಜೊತೆ ಜೊತೆಗೇ ಬೇರೆ ಬೇರೆ ಮರಗಳಲ್ಲಿ ಬೇರೆ ಬೇರೆ ಒಂದು ನೀವು ನೋಡ್ತೀರಿ ಒಂದು ಬುಕ್ಕೆ ರೀತಿಯಲ್ಲಿ ಒಂದು ಬಳ್ಳಿಗಳು ಇಳಿಯುತ್ತೆ. ಸಾಧಾರಣವಾಗಿ ನಿಮಗೆ ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಗ್ರಾಮಾಂತರದಲ್ಲಿ ಉಂಟು, ಅದರಲ್ಲಿ ಒಂದು ಬಟರ್ಫ್ಲೈಗಳು ಹುಟ್ಟುತ್ತೆ ನೋಡಿ, ಆ ಬಟರ್ಫ್ಲೈ ಕೂಡ ಕಾಣೆಯಾಗುತ್ತೆ. ಇದು ಮನುಷ್ಯನ ಜೀವನಕ್ಕೆ ಮನುಷ್ಯನ ಪ್ರಕೃತಿಗೆ ಬೇಕಾಗಿರತಕ್ಕಂಥ ಒಂದು ಕೊಂಡಿ. ಬೇರೆ ಬೇರೆ ಕೀಟಗಳು ಬೇರೆ ಬೇರೆ ಮರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ, ಬೇರೆ ಬೇರೆ ಪತಂಗಗಳು ಬೇರೆ ಬೇರೆ ಹಣ್ಣನ್ನು ಹೆಚ್ಚು ಮಾಡುತ್ತೆ. ನೋಡಿ ಎಲ್ಲಿ ನಾವು ತಪ್ಪಿದ್ದೇವೆ ಹಾದಿ, ಎಲ್ಲಿ ನಾವು ಜಾಗೃತರಾಗಬೇಕಿತ್ತು ಅಲ್ಲಿ ಜಾಗೃತರಾಗಲಿಲ್ಲ. ನಾವು ಎಲ್ಲಿ ನಮ್ಮ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸ್ಬೇಕಿತ್ತು, ಉಳಿಸ್ಬೇಕಿತ್ತು, ನಾವು ಉಳಿಸಿಲ್ಲ. ನೋಡಿ ನಾನು ಎರಡು ಕಟ್ಟೆಯ ಬಗ್ಗೆ ಉಲ್ಲೇಖವನ್ನು ಮಾಡ್ತೇನೆ. ರಾಮಕೃಷ್ಣ ಮಠದ ಒಳಗಡೆ ಬಹಳ ದೊಡ್ಡ ಒಂದು ಕಟ್ಟೆ ಇದೆ, ಆ ಕಟ್ಟೆಯಲ್ಲಿರ್ತಕ್ಕಂಥ ಒಂದು ಮರ ಬರೇ ಧೂಪ ಅಲ್ಲ, ಅದು ರಾಲ ಧೂಪ ಅಂತ. ದಿನೇಶ್ವರರು ನನಗೆ ಪಶ್ಚಿಮ ಘಟ್ಟಕ್ಕೆ

ಮಾಡುತ್ತೆ. ನೋಡಿ, ಸಣ್ಣ ಪಕ್ಷಿಗಳು ಅದರಲ್ಲಿ ಗೂಡು ಕಟ್ಟೋದಿಲ್ಲ, ಮೊಟ್ಟೆ ಇಡುವುದಿಲ್ಲ, ಅದಕ್ಕೆ ಸಣ್ಣ ಮರಗಳೇ ಬೇಕು. ಇದು ಪ್ರಕೃತಿಯ ನಿಯಮ. ಅದರಲ್ಲಿ ನೋಡಬೇಕು, ದೊಡ್ಡ ಗೂಡು ಕಟ್ಟತ್ತೆ, ಒಂದೇ ಪಕ್ಷಿ ಬರುತ್ತೆ, ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿಕೊಂಡು ಹೋಗಿ ನಮ್ಮ ವಂಶವನ್ನು ಹೆಚ್ಚು ಮಾಡುತ್ತೆ. ಅದೇ ರೀತಿ ನಾವು ಕದ್ರಿಯಲ್ಲಿ ಒಂದು ಮರವನ್ನು ನೋಡ್ಬೋದು, ಸಪ್ತವರ್ಣಿ. ನೋಡಿ, ಆ ಮರಕ್ಕೊಂದು ಕಟ್ಟೆ ಕಟ್ಟಿದ್ದಾರೆ ಅಂತೇಳಿದರೆ ಅದು ಆ ಮರದ ವಿಶೇಷತೆಯನ್ನು ಅವ್ರು ಕಂಡುಕೊಂಡಿದ್ದಾರೆ. ನಾವು ಎಲ್ಲಿ ಎಡವಿದ್ದೇವೆ ಅಂದರೆ ಇದನ್ನೇ ನೋಡಿಕೊಂಡು ನಾವು ತಿಳಿಬೇಕು. ಈಗ ಮಂಗಳೂರಿನ ರಸ್ತೆಯಲ್ಲಿ, ಮಂಗಳೂರಿನ ಪರಿಸರದಲ್ಲಿ, ಮಂಗಳೂರಿನ ಮಣ್ಣಲ್ಲಿ ಎಷ್ಟು ಮರಗಳು ಯಾವ ಜಾತಿಯದು ಉಳ್ಕೊಂಡಿದೆ, ಇದು ಬಹಳ ಇಂಪಾರ್ಟೆಂಟ್. 2007 ನಾನು ಹಂಪನಕಟ್ಟೆ ಜ್ಯೋತಿ ಬಲಮಠದಲ್ಲಿ ಒಂದು ಗಿಡವನ್ನು ನೆಡಬೇಕಿದ್ರೆ 32 ಜನ ಅತಿಥಿಗಳನ್ನು ಕರೆದಿದ್ದೆ, ಎಲ್ಲ ವಿಭಾಗದ್ದು. ನಾಳೆ BGS ಸ್ಕೂಲಲ್ಲಿ ಕಾವೂರು 25ನೇ ವರ್ಷದ ಒಂದು ಸಲುವಾಗಿ ನನಗೆ ಪ್ರಶಸ್ತಿ ಕೊಡ್ತಾರಂತ ಹೇಳಿದರು ಸ್ವಾಮೀಜಿ. ನಾನು ನಯವಾಗಿ ಅವರ ತಿರಸ್ಕಾರ ಅಂದರೆ ಹೇಳಿದೆ, ಸ್ವಾಮೀಜಿಯವರೇ, ಬೇರೆ ತುಂಬ ಕೆಲಸ ಮಾಡಿದವರಿದ್ದೀರಿ. ಇಲ್ಲ, ನೀವು ಆ ದಿನ ನನಗೆ ಕೆರೆದದ್ದು ಇವತ್ತೂ ನೆನಪಿದೆ, ಆ ಸಾಲು ಮರಗ ನಿರ್ಮಾಣ ಆಗಿದೆ ಅಂದರು 2007. ನೀವು ಬರಲೇಬೇಕು, ನಮ್ಮ ಜೊತೆ ಇರಬೇಕು ಅನ್ನುವಂಥದ್ದು ವಿಷಯ ಅದಲ್ಲ. ಈಗ ಅಲ್ಲಿ ಉಳ್ಕೊಂಡಿರುವಂಥ ಮರಗಳಲ್ಲಿ 4 ಮರಗಳನ್ನು ಮೊನ್ನೆ ನನ್ನ ಕಣ್ಣೆದುರಿಗೆ 2 ರಾತ್ರಿಗೆ ಕಡಿದ್ರು. 12 ರಾತ್ರಿವರೆಗೆ ನಮ್ಮ ಜನ ಅದನ್ನು ಕಾಯ್ತಾ ಇದ್ರು. ನಮ್ಗೆ ಗೊತ್ತಿತ್ತು ಅದನ್ನು ಕಡಿತಾರೆ ಅಂತೇಳಿ, ಸೂಚನೆ ಇತ್ತು. ನಾನು ಆ ಮರಗಳನ್ನು ಯಾಕೆ ಅದನ್ನು ಒಂದೇ ಸ್ಪೀಸಿಯಸ್ ಹೊಳೆ ದಾಸವಾಳ ಫ್ರೈಡ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಗಿಡ ಅಲ್ಲಿ ನೆಟ್ಟಿದ್ದೇವೆ ಅಂದರೆ ಆ ಮರ ವಾಹನದ ಹೊಗೆಯನ್ನು ಹೀರಿಕೊಳ್ತದೆ. ನೋಡಿ, ಯಾವುದೇ ಮರಗಳು ವಾಹನದ ಹೊಗೆಯನ್ನು ಹೀರಿಕೊಳ್ಳುವಂಥದ್ದಿಲ್ಲ. ನಮ್ಮ ಮಂಗಳೂರಿನಲ್ಲಿ ಫ್ರೈಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೊಗೆಯನ್ನು ಹೀರಿಕೊಳ್ಳುತ್ತೆ. ಅದು ನಮಗೆ ಬಲ್ಮಠದಿಂದ ಹಂಪನಕಟ್ಟೆಗೆ ಬರಬೇಕಿದ್ರೆ ಇಡೀ ನಮ್ಮ ಜಿಲ್ಲೆಯ ಬಸ್ಸುಗಳು ಬಲ್ಮಠದ ಸೇರಿಕೊಂಡು ಸ್ಟೇಟ್ ಬ್ಯಾಂಕಿಗೆ ಹೋಗುವಂಥದ್ದು. ಅದು ಅಲ್ಲಿ ಮರಗಳು ಬೇಕು, ಸಾಲು ಮರ ಇರಬೇಕು, ಆ ಹೊಗೆಯನ್ನು ಅದು ಹೀರಿಕೊಳ್ಬೇಕು. ಸಿಟಿಯ ಒಳಗಿನ ನಗರದ ಜನ ಹೊಗೆಯನ್ನು ಹೀರಿಕೋಬಾರ್ದು, ಶುದ್ಧ ಗಾಳಿಯನ್ನು ಹೀರಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಚಿಂತನೆ ಇತ್ತು. ನೋಡಿ, ಆ 4 ಮರವನ್ನು ಕಡಿದ್ರು, ಆದರೆ ಫಾರೆಸ್ಟಿಗೆ ತಿಳಿಸ್ಬೇಕಂದ್ರೆ ನಾನು ಹೇಳ್ತೇನೆ, ಫಾರೆಸ್ಟ್ನ ಜೊತೆಯಲ್ಲಿ ಕಾನೂನಿನ ಬಲ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಒಂದು FIR ಹಾಕಿದರೆ 200 ಫೈನ್ ಕಟ್ಟಿ ಅವರು ಅದನ್ನು ಬಿಡಿಸ್ಕೊಂಡು ಹೋಗ್ಬೋದಿತ್ತು ಆ ಕೇಸನ್ನು. ನಮಗೆ ಬೇಕಿರುವುದು ಇದು, ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಗಿಡಗಳ ಕಣ್ಮರೆ ಆಗೋದಕ್ಕೆ ನಾವು ಅದಕ್ಕೆ ಬಲವಾದ ಒಂದು ಕಾನೂನನ್ನು ರೂಪಿಸಿ ಈ ಭೂಮಿಯನ್ನು ಸಂಪದ್ಭರಿತವನ್ನು ಮಾಡಬೇಕು. ಮಾತ್ರ ಅಲ್ಲ, ಮುಂದಿನ ಜನಾಂಗಕ್ಕೆ ಈ ಭೂಮಿ ಹೀಗೆ ಇತ್ತು ಅನ್ನುವುದಕ್ಕೆ ನಾವು ಸಾಕ್ಷಿಯಾಗಬೇಕು. ನೀವಿವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಿ, ಎಲ್ಲ ನನಗೆ ಗೊತ್ತಿದೆ, ಇದನ್ನು ಚಿತ್ರ ಬಿಡಿಸುವವರೇ ಇರಬೇಕು ಅಂತ ನನ್ನ ಅನಿಸಿಕೆ ಇದೆ. ಕಲಾವಿದರೇ ಇರ್ಬೋದು ತಾವೆಲ್ಲರೂ. 100,000 ಜನರಿಗೆ ಇಷ್ಟು ಜನ ಸಾಕು. ನಮ್ಮ ಈ ಜನರನ್ನು ಎಜುಕೇಟ್ ಮಾಡಿ ಇದರ ಬಗ್ಗೆ ತಿಳುವಳಿಕೆಯನ್ನು ಚಿತ್ರದ ಮೂಲಕ ಕೊಡಲಿಕ್ಕೆ ನೀವಿಷ್ಟು ಜನ ಸೇರಿದ್ದೀರಿ ಅಂದರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷಣ ಇದು. ಎಲ್ಲ ಹೃದಯ ಶ್ರೀಮಂತಿಕರತಕ್ಕಂಥ ಈ ಜನ ಇದ್ದಾರಲ್ಲ, ಈ ಮಂಗಳೂರನ್ನು ಬರೀ ನಾವು ಎಲ್ಲ ಇಡೀ ರಾಜ್ಯ ದೇಶ ವಿಶ್ವವನ್ನು ನೋಡೋದು ಬೇಡ, ಬರೀ ಮಂಗಳೂರನ್ನು ನಾವು ನೋಡಿದರೂ ಕೂಡ ಇಲ್ಲಿ ಹಸಿರನ್ನು ಉಳಿಸಬೇಕು, ಕಟ್ಟೆಯನ್ನು ಉಳಿಸಬೇಕು, ಕಟ್ಟೆಯನ್ನು ಪಾರಂಪರಿಕತೆಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಬರೀ ಕಟ್ಟೆ ಒಂದು ಮಾಯ ಆಯಿತು ಅಂತ ಹೇಳಿದರೆ ಅದು ಒಂದು ಕುಟುಂಬದ್ದು ಆಗಿರಬೇಕು ಅಥವಾ ಒಂದು ರಾಜ್ಯನದ್ದು ಆಗಿರಬಹುದು, ಅದನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ನಮ್ಮ ಹಿರಿಯರು ಮಾಡಬೇಕು. ನಮ್ಮಲ್ಲೊಂದು ಕಟ್ಟೆ ಇದೆ, ಒಂದು 2-3 ಕಿನ್ನಿಯರ ಕಟ್ಟೆ ಅಂತೇಳಿ ಅದಕ್ಕೆ ಹೆಸರು. ನೋಡಿ, ಆ ಕುಟುಂಬ ಅದಕ್ಕೆ ಜೋಡಣೆ ಆಗಿದೆ. ಎಲ್ಲ ಕಟ್ಟೆಗಳ ಹಿಂದೆ ಒಂದು ಕುಟುಂಬ ಇದೆ, ಎಲ್ಲ ಕಟ್ಟೆಗಳ ಹಿಂದೆ ಒಂದು ರಾಜ ಇದ್ದಾನೆ. ಇದನ್ನು ಕೂಡ ನಾವು ನಮೂದು ಮಾಡಬೇಕು. ಇದನ್ನು ಕೂಡ ಅದನ್ನು ಅಕ್ಷರದ ರೂಪದಲ್ಲಿ ಪುಸ್ತಕದಲ್ಲಿ ಬರೆದು ಜಿಲ್ಲಾಡಳಿತಕ್ಕೆ ತಿಳಿಸಬೇಕು. ಮಾತ್ರ ಅಲ್ಲ, ಅದನ್ನು ಸಂರಕ್ಷಣೆ ಮಾಡುವಂಥ, ಇಷ್ಟು ಉಳಿದಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಕೆಲವರಿಗೆ. ಅಂದರೆ ಎಲ್ಲ ಮಾಯ ಆಗಿದೆ. ನಾವು ಒಂದಷ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಅಭಿವೃದ್ಧಿಯ ವೇಗ ಅದನ್ನು ತಡೀತಾ ಇಲ್ಲ, ಅದನ್ನು ಮಾಯಗೊಳಿಸ್ತಾ ಇದೆ. ಇದು ನಮ್ಮ ನಗರ ಮಾತ್ರ ಅಲ್ಲ, ಇಡೀ ಭಾರತದ ನಗರದ ಒಂದು ವಿಷಯ ಕೂಡ ಈ ಒಂದು ಕಟ್ಟೆ ಹಿಂದೆ ದೊಡ್ಡ ಒಂದು ಕಥೆಯನ್ನು ಹುಟ್ಟು ಹಾಕುತ್ತೆ. ನೀವೆಲ್ಲರೂ ಅದಕ್ಕೆ ಗಮನ ಕೊಡಬೇಕು, ನೀವೆಲ್ಲ ಅದಕ್ಕೆ ಪ್ರೀತಿಯನ್ನು ಕೊಡಬೇಕು. ಮುಂದೆ ಎಷ್ಟು ಕಟ್ಟೆಗಳು ಉಳಿದಿದೆ, ಈ ಒಂದು ಕಟ್ಟೆ ಏನು ಪಾರಂಪರಿಕ ಕಟ್ಟೆಯ ಒಂದು ಚಿತ್ರಣವನ್ನು ಮಾಡಿದ್ದೀರಿ, ಅದರ
ಸಂಕ್ಷಿಪ್ತವಾದ

0: ಮಾಹಿತಿಯನ್ನು ಸಂಗ್ರಹ ಮಾಡಿದಿರಿ. ಅದರ ಜೊತೆ ಜೊತೆನೆ ಆ ಕಟ್ಟೆ ಹಿಂದುಗಡೆ ಇರತಕ್ಕಂಥ ಕುಟುಂಬಗಳನ್ನು ರಾಜ್ಯರನ್ನು ಮುಂದಕ್ಕೆ ತನ್ನಿ, ಜನ ರಾಜ್ಯ ಈ ದೇಶ ತಿಳಿಯಲಿ, ಎಲ್ಲ ಒಂದು ದಾಖಲೀಕರಣ ಆಗಬೇಕು, ಇದನ್ನು ನೀವೆಲ್ಲರೂ ಮಾಡ್ತೀರನ್ನುವಂಥ ಒಂದು ಭರವಸೆಯೊಂದಿಗೆ ಅದನ್ನು ಪ್ರೀತಿಕೊಟ್ಟು ಈ ಒಂದು ಹಂತಕ್ಕೆ ತಂದು ಈ ಹೃದಯ ಸೀಮಂತಿಗಿರತಕ್ಕಂಥ ನಿಮ್ಮ ಎದುರಿಗೆ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ನಿಮಗೆ ವಂದಿಸ್ತೇನೆ. ಜೈ ಹಿಂದ್.
1: ಇಷ್ಟರವರೆಗೆ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಇವರ ಮಾತುಗಳನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಾಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಈ ಜನಧನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು. ಜನಧನಿ ಕಾರ್ಯಕ್ರಮ ಅಂದಾಗ ನಮ್ಮ ಸುತ್ತಮುತ್ತಲು ನಡೆಯುವಂಥ ಒಂದಿಷ್ಟು ವಿಚಾರಗಳು ಅಥವಾ ದಿನದ ವಿಶೇಷತೆಗಳು, ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ನಾವು ಮಾತಾಡ್ತಿರ್ತೇವೆ ಜನಧನಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡೋದು ಅಂತ ಆಲೋಚನೆ ಮಾಡಬೇಕಾದ್ರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂದರೆ, ಹಣವನ್ನು ಯಾವ ರೀತಿ ಪಾವತಿ ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ UPI ಮೂಲಕ, ಅಂದರೆ ಅದು ಬೇರೆ ಬೇರೆ ರೀತಿಯ ಹಣವನ್ನು ಏನು ಪಾವತಿ ಮಾಡುವಂತಹ ಹಲವಾರು ಅಪ್ಲಿಕೇಶನ್ಗಳಿವೆ. ಆ ಅಪ್ಲಿಕೇಶನ್ಗಳ ಮೂಲಕ ನಾವು ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ, ನೋಡಬಹುದು ದಿನನಿತ್ಯದ ಬದುಕಿನಲ್ಲಿ. ಅದು ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿವರೆಗೂ, ಅಥವಾ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ UPI ಮೂಲಕ ನಾವು ಹಣವನ್ನು ಪಾವತಿ ಮಾಡ್ತೇವೆ. ಅದು ಮಾರ್ಕೆಟ್ಗಳಲ್ಲಿಂತಲ್ಲ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಣವನ್ನು ಕಳಿಸಬೇಕು ಅಂತಿದ್ರು ಕೂಡ ನಾವು ಆ ಒಂದು UPIಯನ್ನು ಹೆಚ್ಚಾಗಿ ಈಗ ಬಳಕೆ ಮಾಡ್ತಿದ್ದೇವೆ. ಡಿಜಿಟಲೀಕರಣ ಆಗಿರುವಂಥದ್ದು. ಮೊದಲೆಲ್ಲ UPI ಬರುವುದಕ್ಕಿಂತ ಮುಂಚೆ ಹೇಗಿತ್ತು ಅಂದರೆ, ಇದೆಲ್ಲ ಸಾಧ್ಯನಾ, ಇದ ಎಲ್ರಿಗೂ ಅರ್ಥ ಆಗುವಂಥ ವಿಚಾರನ ಅಂತ ಇತ್ತು. ಆದರೆ ಈಗ ಕ್ಯಾಶ್ಲೆಸ್ ಅನ್ನುವಂಥದ್ದು, ಅಂದರೆ ಹೆಚ್ಚಾಗಿ ಇದು ಕೊರೋನಾ ಸಮಯದಲ್ಲಿ ಇದು ಹೆಚ್ಚಾಗಿ ಬಳಕೆಗೆ ಬಂದಿರುವಂಥದ್ದು. ಹಣವನ್ನು ಕೈಯಲ್ಲಿ ಕೊಡುವ ಬದಲಾಗಿ ಈ ರೀತಿ ಕ್ಯಾಶ್ಲೆಸ್ ಏನು ಪಾವತಿ ಮಾಡುವುದನ್ನು ನಾವು ಕಂಡುಕೊಂಡ್ವಿ. ಅಂದರೆ UPI ಬಂತು, ಆದರೆ ಆ ಪ್ರಾರಂಭದ ದಿನಗಳು ತುಂಬಾ ಹೇಗಿದೆ, ಎಲ್ರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದಾಗಿದ್ರು ಕೂಡ ಈಗ ಎಲ್ಲ ಕಡೆಗಳಲ್ಲೂ ಕೂಡ UPI ಮೂಲಕ ನಾವು ಹಣವನ್ನು ಪಾವತಿ ಮಾಡ್ತಿದ್ದೇವೆ. ಇವತ್ತು ಯಾವಕ್ಕಪ್ಪ UPI ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ಇದರಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಪೋಸ್ಟರ್ಗಳು ಹರಿದಾಡ್ತಾ ಇತ್ತು. ಏನಂದರೆ, ಇನ್ನು ಮುಂದೆ UPI ಪಾವತಿಗೆ ಶುಲ್ಕವನ್ನು ವಿಧಿಸಲಾಗುವುದು ಅನ್ನುವಂಥ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಇದರಿಂದ ವ್ಯಾಪಾರಿಗಳು, ಅದೇ ರೀತಿ ಜನಸಾಮಾನ್ಯರ ಕುರಿತು ಕೂಡ ಒಂದು ಆತಂಕ ಸೃಷ್ಟಿಯಾಗಿತ್ತು. ಅಂದರೆ ಏನಂದರೆ, ಸಣ್ಣ ಮಟ್ಟಿನ ಹಣವನ್ನು ಪಾವತಿ ಮಾಡೋದಕ್ಕೂ ಕೂಡ ಒಂದು ಶುಲ್ಕವನ್ನು ವಿಧಿಸಲಾಗುತ್ತಾ ಅನ್ನುವಂಥದ್ದು. ಆದರೆ ಇದು ಏನಂದರೆ, ನಿಜವಾಗಿದ್ರ ವಿಚಾರ ಏನಿದೆ ಅಂದರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವ ವ್ಯಾಪಾರಿಗಳಿಗಷ್ಟೇ ಈ ಶುಲ್ಕವನ್ನು ಬಳಕೆದಾರರು ಅದೇ ರೀತಿ UPIಯನ್ನು ಎಂದಿನಂತೆ ಉಚಿತವಾಗಿ ಬಳಸಬಹುದು ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಸರ್ಕಾರ ನೀಡಿದರೂ ಕೂಡ ಜನರ ಆತಂಕ ತಗ್ಗಿಲ್ಲ. ಅಂತಂದರೆ, ಇದನ್ನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಯಾರು ನಡೆಸ್ತಾರೋ ಆ ವ್ಯಾಪಾರಿಗಳಿಗಷ್ಟೇ ಈ ಒಂದು ಶುಲ್ಕ ಇರುವಂಥದ್ದು. ಇತರೆ ಬಳಕೆ ಮಾಡುವಂಥ ಬಳಕೆದಾರರು, ಸಾಮಾನ್ಯ ಜನರು ಬಳಸುವಂಥ ಈ ಒಂದು UPIಗೆ ಯಾವ ರೀತಿಯ ಶುಲ್ಕಗಳು ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟನೆ ನೀಡಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡ್ತೀನಿ. ನೀವು ಕೂಡ UPI ಪೇ ಮಾಡುವಂತಹ ಬಳಕೆದಾರರು ಕೂಡ ಆಗಿರಬಹುದು. ಅಂಗಡಿಗೆ ಹೋದಾಗ ಅಥವಾ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಸ್ಕ್ಯಾನರ್ಗಳನ್ನು ಇಟ್ಟಿರ್ತಾರೆ. ಇಲ್ಲಿನ ಹೋಗಿ ನಾವು ಸ್ಕ್ಯಾನ್ ಮಾಡ್ತೇವೆ, ಹಣವನ್ನು ಪಾವತಿ ಮಾಡ್ತೇವೆ. ಇದು ಈಗ ದಿನನಿತ್ಯದ ಬದುಕಿನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಕೈಯಲ್ಲಿ ಹಣ ಇಲ್ಲದರೂ ಕೂಡ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಅಕೌಂಟಲ್ಲಿ ಹಣ ಇದ್ದರೆ ಮೊಬೈಲ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದು ಅಂತ ಹೇಳಿ. ಹಾಗಿರುವಾಗ ಇದು ಏನು, ಅಥವಾ ಈ ಒಂದು ಉಚಿತ ಡಿಜಿಟಲ್ ಪಾವತಿಯ ಮೇಲೆ MDR ಏನು ಹೇಳ್ತಾ ಇದೆ, ಅಥವಾ MDR ಅಂದರೆ ಏನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತೇನೆ ಇವತ್ತಿನ ಕಾರ್ಯಕ್ರಮದ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ. ಭಾರತ ಇಂದು ವಿಶ್ವದಲ್ಲೇ ಅತಿದೊಡ್ಡ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಒಂದಾಗಿರುವಂಥದ್ದು. ಕೆಲವು ವರ್ಷಗಳ ಹಿಂದೆ ನಗದು ವ್ಯವಹಾರಗಳೇ ಬಹುತೇಕ ನಡೀತಾ ಇತ್ತು. ಇಂದು ರಸ್ತೆ ಬದಿಯ ಚಹಾ ಅಂಗಡಿಯಿಂದ ಹಿಡಿದು ದೊಡ್ಡ ವ್ಯಾಪಾರ ಸಂಸ್ಥೆಗಳವರೆಗೆ UPI ಆಧಾರಿತ ಪಾವತಿಗಳು ನಮ್ಮೆಲ್ಲರ ದಿನನಿತ್ಯದ ಬದುಕಿನ ಒಂದು ಭಾಗ ಅಂತ ಹೇಳ್ಬೋದು. ಈ ಮಧ್ಯೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವಂತಹ UPI ಸಂಬಂಧಿತ ತಿದ್ದುಪಡಿ ವಿಧೇಯಕ ಹೊಸ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇದುವರೆಗೆ ಉಚಿತ ಆಗಿದ್ದಂತಹ UPIಗೆ ಶುಲ್ಕ ವಿಧಿಸಲಾಗುವುದು, ನಿಗದಿಪಡಿಸಲಾಗುವುದೇ ಅನ್ನುವಂಥ ಪ್ರಶ್ನೆಗಳಿದೆ. ಅದೇ ರೀತಿ ನಿಗದಿಪಡಿಸಿದ್ದೇ ಆದಲ್ಲಿ ಎಷ್ಟು ಮೊತ್ತ ಇರಬಹುದು, ಇದೆಲ್ಲವೂ ಇತ್ಯಾದಿ ಗೊಂದಲಗಳೀಗ ಸೃಷ್ಟಿ ಆಗಿರುವಂಥದ್ದು. ಇವಕ್ಕೆಲ್ಲ ಒಂದೇ ಮಾತಿನಲ್ಲಿ ಉತ್ತರ ಹೇಳುವುದಾದರೆ, UPI ಬಳಕೆ ಬಹುತೇಕ ಉಚಿತ. ಕೇವಲ ನಿರ್ದಿಷ್ಟ ಮೊತ್ತಕ್ಕೂ ಮೀರಿದ ವ್ಯವಹಾರಗಳಿಗೆ ಮಾತ್ರ ಸಣ್ಣ ಪ್ರಮಾಣದ ಒಂದು ಶುಲ್ಕವನ್ನು ನೀಡಬೇಕಾಗಿ ಬರಬಹುದು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಿದ್ರೆ, ನಾವು ಮೊದಲಿಗೆ MDR ಕುರಿತು ಅರ್ಥ ಮಾಡಿಕೊಳ್ಳುವಂಥದ್ದು ಅಗತ್ಯ. ಹಾಗಿದ್ರೆ ಈ MDR ಅಂದರೆ ಏನು, ಇದರ ವಿಚಾರಗಳೇನು, ಅಥವಾ ಇದರಲ್ಲಿರುವಂತಹ ವಿಷಯಗಳು ಏನು? ಖಂಡಿತ ಈ ಒಂದು
ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡ್ತೇನೆ. ಅದೇ ರೀತಿ ಈ ಒಂದಿಷ್ಟು ಗೊಂದಲಗಳೇನಿದೆ, ಆ ಗೊಂದಲಗಳಿಗೆ ಸರ್ಕಾರ ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಆ ಸ್ಪಷ್ಟನೆಗಳೇನು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6342049499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ ನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಂತಹ ವಿಚಾರಗಳು ಏನು ಅಂದರೆ, UPI ಬಗ್ಗೆ ಒಂದಿಷ್ಟು ತಳಮಳಗಳಿತ್ತು. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಪೋಸ್ಟರ್ಗಳು ಹರಿದಾಡ್ತಿದ್ದದೆ ಏನಂದರೆ, ಇನ್ನು ಮುಂದೆ UPI ಪಾವತಿಗೆ ಶುಲ್ಕ ವಿಧಿಸಲಾಗುವುದು ಅನ್ನುವಂಥ ವಿಚಾರಗಳು. ಇದರಿಂದ ವ್ಯಾಪಾರಿಗಳು, ಜನಸಾಮಾನ್ಯರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಆದರೆ ಒಂದಿಷ್ಟು ಜನ ನೋಡಬೇಕು ಅಂತಿದ್ರೆ, ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವಂಥ ವ್ಯಾಪಾರಿಗಳಿಗಷ್ಟೇ ಈ ಒಂದು ಶುಲ್ಕ ಅನ್ನೋದನ್ನು ಸರ್ಕಾರ ಸ್ಪಷ್ಟನೆ ಮಾಡಿತ್ತು. ಹಾಗಿರುವಾಗ ಆಗಲೇ ಹೇಳ್ತಾ ಇದ್ದ ಒಂದಿಷ್ಟು MDR ಬಗ್ಗೆ ಹೇಳ್ತಾ ಇದ್ದಾನೆ. MDR ಅಂದರೆ ಏನು ಅಂತ ಹೇಳಿ ಮುಖ್ಯವಾಗಿ ನೋಡಬೇಕು ಅಂತಿದ್ರೆ, MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನುವಂಥದ್ದು. ಇದು ವ್ಯಾಪಾರಿಯು ಡಿಜಿಟಲ್ ಪಾವತಿ ಮೂಲಕ ಹಣ ಸ್ವೀಕರಿಸಿದಾಗ ಆ ವ್ಯವಹಾರವನ್ನು ನೆರವೇರಿಸುವ ಸೇವೆಗೆ ಪಾವತಿಸಬೇಕಾಗುವ ಸಣ್ಣ ಸೇವಾ ಶುಲ್ಕ ಆಗಿರುವಂಥದ್ದು. ಈ ಶುಲ್ಕವನ್ನು ಸಾಮಾನ್ಯವಾಗಿ ಬ್ಯಾಂಕುಗಳು, ಪಾವತಿ ಜಾಲಗಳು ಮತ್ತು ಪಾವತಿ ಸೇವಾ ಸಂಸ್ಥೆಗಳ ನಡುವೆ ಹಂಚಲಾಗುತ್ತೆ. UPIಗೂ ಮೊದಲು ಕ್ರೆಡಿಟ್ ಕಾರ್ಡ್ ಬಳಸುವ ಸಂದರ್ಭದಲ್ಲಿ ಗ್ರಾಹಕರ ಬಳಿ MDR ಶುಲ್ಕವನ್ನು ಹೆಚ್ಚುವರಿಯಾಗಿ ಪಡೆದುಕೊಳ್ತಿದ್ರು. 2019 ಕೇಂದ್ರ ಸರ್ಕಾರ ರೂಪೇ ಡೆಬಿಟ್ ಕಾರ್ಡ್ ಹಾಗೂ UPI ವ್ಯವಹಾರಗಳ ಮೇಲೆ MDR ವಿಧಿಸಬಾರದು ಅನ್ನುವ ನಿರ್ಧಾರವನ್ನು ಕೈಗೊಂಡಿತು. ಇದರ ಪರಿಣಾಮವಾಗಿ ಗ್ರಾಹಕರಿಗೂ ವ್ಯಾಪಾರಿಗಳಿಗೂ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಡಿಜಿಟಲ್ ಪಾವತಿ ಮಾಡುವಂಥ ಅವಕಾಶ ದೊರೆಯಿತು. ಈ ನಿರ್ಧಾರವು ಭಾರತದಲ್ಲಿ UPI ಬಳಕೆಯನ್ನು ವೇಗವಾಗಿ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತ ಹೇಳ್ಬೋದು. ಆದರೆ ನೋಡ್ಬೋದು ನೀವು, ಈ ಒಂದು 2019 ನಂತರ ಕೇಂದ್ರ ಸರ್ಕಾರ ರೂಪೇ ಡೆಬಿಟ್ ಕಾರ್ಡ್ ಹಾಗೂ UPI ವ್ಯವಹಾರಗಳ ಮೇಲೆ MDR ವಿಧಿಸಬಾರ್ದು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡ ನಂತರ ಇದು ಗ್ರಾಹಕರಿಗೂ ವ್ಯಾಪಾರಿಗಳಿಗೂ ಕೂಡ ಸುಲಭವಾಗಿ ದೊರಕುವ ರೀತಿಯಲ್ಲಾಯಿತು. ಅಂದರೆ ಹೆಚ್ಚುವರಿ ಶುಲ್ಕ ಇಲ್ಲದೆ ಡಿಜಿಟಲ್ ಪಾವತಿ ಮಾಡುವಂಥ ಅವಕಾಶ ದೊರೆತಿತ್ತು. ಅನಂತರದ ದಿನಗಳಲ್ಲಿ ನಾವು ನೋಡಬಹುದು, ಭಾರತದಲ್ಲಿ UPI ಬಳಕೆಯನ್ನು ವೇಗವಾಗಿ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದೇ ರೀತಿ ಅದು ಕೂಡ ಕೊರೋನಾ ಬಂದ ನಂತರ ಕ್ಯಾಶ್ಲೆಸ್ ಅನ್ನುವಂತಹ ಒಂದು ವಿಚಾರಗಳು ಏನಿತ್ತು ಅದಕ್ಕೆ ಇದು ಹೆಚ್ಚು ಒತ್ತನ್ನು ನೀಡಿದಂದೆ ಡಿಜಿಟಲ್ ಪಾವತಿಗಳು ಹೆಚ್ಚಾಗಿ ಬಳಕೆಗೆ ಬಂತು. ಇದು ವಿಚಾರಗಳು. ಅದೇ ರೀತಿ ಆಗಲೇ ಹೇಳ್ತಾ ಇದೆ, ಗೊಂದಲಕ್ಕೆ ಒಂದಿಷ್ಟು ಸರ್ಕಾರ ಕೂಡ ಸ್ಪಷ್ಟನೆಯನ್ನು ನೀಡಿದೆ ಅಂತ ಹೇಳಿ. MDR ಶುಲ್ಕ ಎಲ್ಲ ವ್ಯಾಪಾರಿಗಳಿಗೂ ಕೂಡ ಅನ್ವಯಿಸುವುದಿಲ್ಲ. ಇದು ಮುಖ್ಯವಾಗಿ 1 ಕೋಟಿಯಿಂದ 1.5 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ವಾರ್ಷಿಕ ವಹಿವಾಟು ಹೊಂದಿರುವಂತಹ ದೊಡ್ಡ ವ್ಯಾಪಾರಿಗಳನ್ನು ಗುರಿಯಾಗಿರಿಸುವಂಥದ್ದು. ಅಂತಹ ವ್ಯಾಪಾರಿಗಳ ಬಳಿ ಜನರು 2,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ UPI ವ್ಯವಹಾರ ಮಾಡಿದಾಗ ಆ UPI ಪಾವತಿಗಳ ಮೇಲೆ ಮಾತ್ರ 0.25% ಅದೇ ರೀತಿ 0.5% MDR ವಿಧಿಸುವ ಬಗ್ಗೆ ಸರ್ಕಾರ ಪರಿಶೀಲನೆಯನ್ನು ನಡೆಸಿದೆ. ದೈನಂದಿನ ನೆರೆಹೊರೆಯ ಅಂಗಡಿಗಳು, ಸ್ಥಳೀಯ ಮಾರಾಟಗಾರರು ಮತ್ತು ಕಿರಾಣಿ ಅಂಗಡಿಗಳು ಎಂದಿನಂತೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಪಾವತಿಯನ್ನು ಸ್ವೀಕರಿಸಬಹುದು ಅಂತ ಸರ್ಕಾರ ತಿಳಿಸಿರುವಂಥದ್ದು. ಆದರೆ ಸರ್ಕಾರದ ಈ ಮಾತಿನ ಮೇಲೆ ಜನರಿಗೆ ಕೋ ನಂಬಿಕೆ ಬರ್ತಾ ಇಲ್ಲ. ಭವಿಷ್ಯದಲ್ಲಿ MDR ಶುಲ್ಕ ತಮಗೂ ಕೂಡ ಬೀಳಬಹುದು ಅನ್ನುವಂಥ ಆತಂಕ ಸಣ್ಣ ವ್ಯಾಪಾರಿಗಳಲ್ಲೂ ಕೂಡ ಇದೆ. ಇದೇ ವೇಳೆ ವ್ಯಾಪಾರಿಗಳು MDR ಶುಲ್ಕದ ಹೊರೆಯನ್ನು ತಮ್ಮ ಮೇಲೆ ವರ್ಗಾಯಿಸುವವರು ಎನ್ನುವ ಆತಂಕ ಜನರಲ್ಲೂ ಕೂಡ ಇದೆ ಅನ್ನುವಂಥ ವಿಷಯಗಳು ಇದೆ. ಹಾಗಿದ್ರೆ ಈ ಒಂದು ಇದು ಇಷ್ಟೆಲ್ಲ ಒಂದು ಗೊಂದಲಗಳಿರುವಂಥ ಇದು ಮುಂದಕ್ಕೆ ನಮಗೂ ಕೂಡ ಬರ್ಬೋದು. ಜನಸಾಮಾನ್ಯರು ಕೂಡ ಯೋಚಿಸ್ತಾ ಇದ್ದಾರೆ, ನಾವೊಂದು ಕಡೆಯಲ್ಲಿ ಖರೀದಿಸ್ತೇವೆ, UPI ಮಾಡ್ತೇವೆ, ಹಾಗಿರುವಾಗ ಆ ಒಂದು ಶುಲ್ಕ ನಮ್ಮಲ್ಲೂ ಕೂಡ ಬರಬಹುದಾ ಅನ್ನುವಂಥದ್ದು ಕೂಡ. ಆದರೆ ಇದು ಈ ರೀತಿ ಆಗುವಂಥ ಸಾಧ್ಯತೆಗಳು ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ಸ್ಪಷ್ಟನೆ ನೀಡಿರುವಂಥದ್ದು. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ. ಅದೇ ರೀತಿ ಒಂದಿಷ್ಟು ವದಂತಿಗಳೆಲ್ಲವೂ, ಆ ವದಂತಿಗಳಿಗೆ ಕಿವಿ ಕೊಡಬೇಡಿ ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿ ಇದು ಯಾವುದೇ ರೀತಿ ಅಧಿಸೂಚನೆಗಳು ಬಂದಿಲ್ಲ ಸರ್ಕಾರದಿಂದ. ಅಧಿಸೂಚನೆ ಬಂದ ಬಳಿಕವೇ ಸ್ಪಷ್ಟತೆ ಸಿಗ್ಬೋದು ಅನ್ನುವಂಥ ವಿಚಾರಗಳು ಕೂಡ ಇದೆ. ಆದರೆ ಇವತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುವಂಥ ಸಣ್ಣ ಪ್ರಯತ್ನ. ನೀವು ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇನ್ನು ಒಂದಿಷ್ಟು ಬ್ಯಾಂಕ್ಗಳ ವಾದ ಯಾವ ರೀತಿ ಇದೆ ಅಂದರೆ, ಬ್ಯಾಂಕ್ಗಳ ಪ್ರಕಾರ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ನಿರ್ವಹಿಸುವುದು ಉಚಿತ ಪ್ರಕ್ರಿಯೆಯಲ್ಲ. ಪ್ರತಿಯೊಂದು ವ್ಯವಹಾರದ ಹಿಂದೆ ಅತ್ಯಾಧುನಿಕ ತಾಂತ್ರಿಕ ಮೂಲಸೌಕರ್ಯ, ಡೇಟಾ ಭದ್ರತೆ, ಸೈಬರ್ ಸುರಕ್ಷತೆ, ವಂಚನೆ ತಡೆ ವ್ಯವಸ್ಥೆ, ಅದೇ ರೀತಿ ಸರ್ವರ್ ನಿರ್ವಹಣೆ ಮತ್ತು ನಿರಂತರ ತಾಂತ್ರಿಕ ನವೀಕರಣದಂತಹ ವೆಚ್ಚಗಳಿವೆ. UPI ವ್ಯವಹಾರಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯನ್ನು ದೀರ್ಘಾವಧಿ ಕಾಲ ಪರಿಣಾಮಕಾರಿಯಾಗಿ ಉಳಿಸಿಕೊಳ್ಳಲು ಸಮರ್ಪಕ ಆದಾಯದ ಮೂಲ ಅಗತ್ಯ ಅನ್ನೋದು ಬ್ಯಾಂಕ್ಗಳ ವಾದ. ಇತ್ತೀಚಿನ ಚರ್ಚೆಯಲ್ಲಿಯೂ ಸಾಮಾನ್ಯ ಬಳಕೆದಾರರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ UPI ವ್ಯವಸ್ಥೆ ಕೈಗೆಟಕುವಂತೆ ಉಳಿಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿದೆ. ದೊಡ್ಡ ವ್ಯಾಪಾರಿಗಳ ವಹಿವಾಟುಗಳಿಂದ ವ್ಯವಸ್ಥೆಯ ನಿರ್ವಹಣಾ ವೆಚ್ಚವನ್ನು ಭರಿಸುವಂತಹ ಮಾದರಿಯ ಕುರಿತು ಚರ್ಚೆಗಳು ನಡೀತಾ ಇದೆ ಅಂತ ಬ್ಯಾಂಕ್ಗಳು ಕೂಡ ತಿಳಿಸ್ತಾ ಇದ್ದಾವೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ ಈ ಯು ಪಿ ಎಯ ವಿಚಾರಕ್ಕೆ ಸಂಬಂಧಪಟ್ಟು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ರೌಂಡ್ 7.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನೇ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂತೆ, UPI ಬಗ್ಗೆ ಮಾತಾಡ್ತಿದ್ದೆ. UPIಗೆ ಪಾವತಿ ಶುಲ್ಕ ವಿಧಿಸಲಾಗುವುದು ಅನ್ನುವಂಥ ವಿಚಾರಗಳು ಏನಿತ್ತು, ಅದಕ್ಕೆ ಒಂದಿಷ್ಟು ಸರ್ಕಾರ ಸ್ಪಷ್ಟನೆಯನ್ನು ಕೂಡ ನೀಡಿದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಅದೇ ರೀತಿ ಈ ಒಂದು UPI ಮೂಲಸೌಕರ್ಯ ಬಲವರ್ಧನೆ ಅನ್ನುವಂಥ ವಿಚಾರಗಳನ್ನು ನೋಡುತ್ತಿದ್ರೆ, UPI ವ್ಯವಸ್ಥೆ ಇಷ್ಟು ವೇಗವಾಗಿ ಬೆಳೆಯುವುದಕ್ಕೆ ಅದರ ಸರಳತೆ ಮತ್ತು ಕಡಿಮೆ ವೆಚ್ಚದ ಸ್ವರೂಪವೂ ಕೂಡ ಪ್ರಮುಖ ಕಾರಣ. ಈ ಒಂದು ವ್ಯವಸ್ಥೆಯನ್ನು ವಿಸ್ತರಿಸುವುದಕ್ಕೆ ಸರ್ಕಾರವು ಹಲವು ವರ್ಷಗಳಿಂದ ಹಣಕಾಸಿನ ಬೆಂಬಲವನ್ನು ನೀಡಿದೆ. ಲೋಕಸಭೆಯಲ್ಲಿ ನೀಡಲಾದಂಥ ಅಧಿಕೃತ ಮಾಹಿತಿಯ ಪ್ರಕಾರ 2021-22 2024-25 UPI ಮೂಲಸೌಕರ್ಯದ ಬಲವರ್ಧನೆಗೆ ಸುಮಾರು 8 ಕೋಟಿಯಷ್ಟು ಪ್ರೋತ್ಸಾಹಧನವನ್ನು ನೀಡಿದೆ. ಈಗ ವಹಿವಾಟುಗಳ ಪ್ರಮಾಣ ಬಹಳಷ್ಟು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆ ನಿರಂತರ ನಿರ್ವಹಣೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೇಗೆ ಕಾಯ್ದುಕೊಳ್ಳಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ಆರಂಭ ಆಗಿರುವಂಥದ್ದು ಇದೇ MDR ಕುರಿತ ಚರ್ಚೆಗೆ ನಾಂದಿ ಹಾಡಿರುವುದು ಅಂತಲೂ ಕೂಡ ಹೇಳ್ಬೋದು. ಇನ್ನು ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ, ಹೆಚ್ಚಾಗಿ ವದಂತಿಗಳು ಹರಿದಾಡ್ತಾ ಇರ್ತವೆ. ಬೇರೆ ಬೇರೆ ರೀತಿಯ ವದಂತಿಗಳೆಲ್ಲ ನೋಡ್ಬೋದು ನೀವು. ಸಾಮಾಜಿಕ ಜಾಲತಾಣ ಅಂದರೆ ಹಾಗೇನೆ, ಬೇರೆ ಬೇರೆ ವಿಚಾರಗಳು ನಡೀತಾ ಇರ್ತದೆ, ಅದರ ನಿಜವಾದ ಸ್ಪಷ್ಟ ಮಾಹಿತಿಗಳು ಸಿಕ್ಕಿರೋದಿಲ್ಲ. ಹಾಗಿರುವಾಗ ಜನರು ಯಾವುದೇ ರೀತಿಯ ವದಂತಿಗೆ ಕಿವಿ ಕೊಡದೆ ತಮ್ಮ ದೈನಂದಿನ UPI ವ್ಯವಹಾರಗಳನ್ನು ಎಂದಿನಂತೆ ಮುಂದುವರಿಸಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂಥ ಆತಂಕಕಾರಿ ಸಂದೇಶಗಳನ್ನು ನಂಬುವುದಕ್ಕಿಂತ ಕೇಂದ್ರ ಸರ್ಕಾರ, ಹಣಕಾಸು ಸಚಿವಾಲಯ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಭಾರತೀಯ ರಾಷ್ಟ್ರೀಯ ಪಾವತಿ ಸಮಿತಿ ಸೇರಿದಂತೆ ಸರ್ಕಾರಿ ಸಂಸ್ಥೆಗಳು ಪ್ರಕಟಿಸುವ ಅಧಿಕೃತ ಮಾಹಿತಿಗೆ ಮಾತ್ರ ಕಿವಿಗೊಡಬೇಕು ಅಂತ. ಬೇರೆ ಬೇರೆ ಅನಧಿಕೃತವಾಗಿ ಒಂದಿಷ್ಟು ವಿಚಾರಗಳೆಲ್ಲ ಹರಿದಾಡ್ತವೆ, ಆದರೆ ಸರ್ಕಾರದಿಂದ ಅಥವಾ ಏನು ಹಣಕಾಸು ಸಚಿವಾಲಯ ಇದರ ಬಗ್ಗೆ ಏನು ಹೇಳ್ತದೆ, ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಹೇಳ್ತದೆ, ಅಥವಾ ಭಾರತೀಯ ರಾಷ್ಟ್ರೀಯ ಪಾವತಿ ಸಮಿತಿ ಇದರ ಬಗ್ಗೆ ಏನು ಹೇಳ್ತದೆ, ಇದೆಲ್ಲವೂ ಸರ್ಕಾರಿ ಸಂಸ್ಥೆಗಳು ಪ್ರಕಟಿಸುವಂಥ ಅಧಿಕೃತ ಮಾಹಿತಿಗೆ ಮಾತ್ರ ಕಿವಿಗೊಡಬೇಕು ಅನ್ನೋಂಥ ವಿಚಾರಗಳು ಕೂಡ ಇದೆ. ಇನ್ನು ಇದೆಲ್ಲವನ್ನ ನೋಡಬೇಕು ಅಂತಿದ್ರೆ ನಾವು ಅಧಿಸೂಚನೆ ಬಂದ ಬಳಿಕವೇ ಸ್ಪಷ್ಟತೆ ಸಿಗುವಂಥದ್ದು. ಪ್ರತಿ ಡಿಜಿಟಲ್ ವ್ಯವಹಾರದ ಹಿಂದೆ ಬ್ಯಾಂಕ್ಗಳು ಪಾವತಿ ಗೇಟ್ವೇಗಳು, ತಾಂತ್ರಿಕ ಮೂಲಸೌಕರ್ಯ, ಸೈಬರ್ ಭದ್ರತೆ, ಸರ್ವರ್ ನಿರ್ವಹಣೆ ಹಾಗೂ ವಂಚನೆ ತಡೆ ವ್ಯವಸ್ಥೆಗಳಿಗೆ ಗಣನೀಯ ವೆಚ್ಚ ತಗಲ್ತದೆ. UPI ವ್ಯವಹಾರಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಿದ್ರೂ ಈ ವೆಚ್ಚವನ್ನು ಭರಿಸುವ ಕುರಿತು ಬ್ಯಾಂಕ್ಗಳು ಮತ್ತು ಪಾವತಿ ಸಂಸ್ಥೆಗಳು ಹಲವು ವರ್ಷಗಳಿಂದ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವಂತಹ ತಿದ್ದುಪಡಿ ವಿಧೇಯಕ ಒಂದು ಪ್ರಮುಖ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದೆ. ಈ ವಿಧೇಯಕವು ಡಿಜಿಟಲ್ ಪಾವತಿ ವ್ಯವಸ್ಥೆಗಳ ಮೇಲೆ ಅಗತ್ಯವಿದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಥವಾ ಇದನ್ನು MDR ಅಂತ ಹೇಳ್ತೇವೆ, ಇದರ ಸೂಕ್ತ ಶುಲ್ಕ ನಿಗದಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಒದಗಿಸುವ ಕಾನೂನು ಚೌಕಟ್ಟನ್ನು ರೂಪಿಸುತ್ತಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ವಿಧೇಯಕ ಅಂಗೀಕಾರವಾಗಿದೆ ಎಂದ ಮಾತ್ರಕ್ಕೆ ಇಂದಿನಿಂದಲೇ UPI ವ್ಯವಹಾರಗಳಿಗೆ ಶುಲ್ಕ ವಿಧಿಸಲಾಗುತ್ತದೆ ಅಂತ ಅಲ್ಲ. ಈ ಬಗ್ಗೆ ಅಂತಿಮ ಹಾಗೂ ಸ್ಪಷ್ಟ ತೀರ್ಮಾನಗಳು ಸರ್ಕಾರವು ನಂತರ ಹೊರಡಿಸುವ ಅಧಿಸೂಚನೆ ಮತ್ತು ನಿಯಮಗಳು ನಿರ್ಧರಿಸಲಿಕ್ಕಿವೆ. ಅದೇನೇ ಇದ್ರೂ ಸರ್ಕಾರದ ಎಲ್ಲ ನಿರ್ಧಾರಗಳು ಮುಂದಿನ ಅಧಿಕೃತ ಅಧಿಸೂಚನೆಗಳ ಮೂಲಕವೇ ಸ್ಪಷ್ಟ ಆಗಲಿಕ್ಕಿದೆ ಅನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ UPI ವಿಷಯಕ್ಕೆ ಸಂಬಂಧಪಟ್ಟು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವುದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಇವತ್ತಿನ ವಿಶೇಷ ದಿನ ಇದೆ ಒಂದು, ಅದು ಯಾವ ವಿಶೇಷ ದಿನ, ಅದರಲ್ಲೂ ಕೂಡ ಅದಕ್ಕೂ ಒಂದು ವಿಶೇಷ ದಿನ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದು ಏನಾಗಿರ್ಬೋದಪ್ಪ, ಖಂಡಿತ ಹೇಳ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ವಿಶೇಷ ದಿನ, ಇವತ್ತಿನ ದಿನ ಯಾವ ವಿಶೇಷ ದಿನ, ಅಥವಾ ಆ ಒಂದು ವಿಷಯಕ್ಕೂ ಒಂದು ವಿಶೇಷ ದಿನ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಹೇಳ್ತೀನಿ ಕಾರ್ಯಕ್ರಮದ ನಂತರ, ಈ ಹಾಡಿನ ನಂತರ ಖಂಡಿತ ಹೇಳ್ತೀನಿ. ಅದೇ ರೀತಿ UPI ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಖಂಡಿತ ಇದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏನು ಅಂದ್ರೆ UPIಗೆ ಸಂಬಂಧಪಟ್ಟು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಬಹುದು ಅಂತ ಹೇಳ್ತಾ ಇದ್ದೆ. ಮುಂದಿನ ಮೊದಲ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ, ನಾನು ರತ್ನಶೆಟ್ಟಿ.
0: ರತ್ನಶೆಟ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ರತ್ನಕ್ಕ.
1: ಧನ್ಯವಾದಗಳು. ಏನ್ ಗೊತ್ತಾ, ಇವತ್ತು ವಿಶ್ವ ಸಿಂಹದ ದಿನ ಅಂತ ಹೇಳ್ತಿದ್ರು, ಅದೇ ಏನು ನೀವು ಹೇಳುದು ಗೊತ್ತಿಲ್ಲ.
0: ಯಾವ್ದು
1: ವಿಶ್ವ ಸಿಂಹದ ದಿನ? ಸಿಂಹಗಳ
0: ಸಿಂಹಗಳ ದಿನನಾ?
1: ಹಾ ಹೌದು. ಮತ್ತೆ ನಿಮ್ದೇನ ಬೇರೆ ಇರ್ಬೋದು. ಮತ್ತೆ ನಾವು ಮೊನ್ನೆ ಶರಾವಿಗೆ ಹೋಗಿದ್ದಾಗ ದನ ಹೋಮ ಕೊಡ್ಲಿಕ್ಕಿತ್ತು. ಆವಾಗ ಅಲ್ಲಿ ನಮ್ಗೆ ಬ್ರಹ್ಮಾರ್ಪಣೆ ಬಿಡುವಾಗ ಕಾಯಿನ್ ಬೇಕಲ್ಲ, ನನ್ನ ಹತ್ರ ಕಾಯಿನ್ ಇತ್ತು. ಬೇರೆ ಅವ್ರು ನೋಡಿದ್ರು, ಅವ್ರು ಹೇಳಿದ್ರು ಅದಕ್ಕೆ ಇದು ಹಣ ಹಾಕ್ಲಿಕ್ಕೆ ಉಂಟ ಅಂತ. ನಾನು ಹೇಳಿದ್ದೆ ಬ್ರಹ್ಮಾರ್ಪಣೆಗೆ ಹಣ ಹಾಕ್ಲಿಕ್ಕೆ ಉಂಟು ಅಂತ. ಅವ್ರು ನನ್ನ ಹತ್ರ ಕೇಳಿದ್ರು, ಅದಕ್ಕೆ ನಾನು ಹೇಳಿದ್ದೆ ಕಾಯಿನ್ ಉಂಟು ಅಂತ. ಅದಕ್ಕೆ ಮತ್ತೆ 5 ರೂಪಾಯಿದು ಕಾಯಿನ್ ಕೊಟ್ಟೆ. ಅವರು ನಾನು ಹೇಳಿದ್ದು ಪರವಾಗಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅದು ಸಾಲ ಇಡಬಾರ್ದಲ್ಲ ಅಂತೇಳಿ ಗೂಗಲ್ ಪೇ ಮಾಡಿದ್ರು ಅವರು. ಅದೇ ನೀವು ಹೇಳುವಾಗ ನೆನಪಂತು.
0: ಧನ್ಯವಾದಗಳು. ಧನ್ಯವಾದಗಳು. ಓಕೆ ರತ್ನ.

ಹತ್ರ ಕೈಯಲ್ಲಿ ಹಣಕ್ಕಿಂತಲೂ ಜಾಸ್ತಿ ನಾವು ಯು ಪಿ ಐ ಮೂಲಕ ಹಣವನ್ನು ಪಾವತಿ ಮಾಡ್ತಾ ಇದ್ವಿ. ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಅದರಲ್ಲಿಂದ ಇದು ಕೂಡ ಇದೆ, ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ. ಆದರೂ ಕೂಡ ಹಣ ಇಲ್ಲ ಅಂತ ಹೇಳಿದಾಗ ಮೊಬೈಲಲ್ಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬೇಕು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಹಣವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನೇ ಇರಲಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ, ಈ ಸರ್ಕಾರ ಜನರ ವಿಶ್ವಾಸ ಉಳಿಸಿಕೊಳ್ಬೇಕಾದಂಥ ಅಗತ್ಯತೆ ಇದೆ. ವಾಸ್ತವದಲ್ಲಿ ನೋಡೋದಾದರೆ ಡಿಜಿಟಲ್ ಪಾವತಿ ವ್ಯವಸ್ಥೆ ದೀರ್ಘಕಾಲ ಬಲಿಷ್ಠವಾಗಿ ಮುಂದುವರಿಬೇಕಾದರೆ ಅದರ ನಿರ್ವಹಣೆ, ತಾಂತ್ರಿಕ ಅಭಿವೃದ್ಧಿ ಹಾಗೂ ಭದ್ರತೆಗೆ ನಿರಂತರ ಹೂಡಿಕೆ ಅತ್ಯಗತ್ಯ. ಅದೇ ಸಮಯದಲ್ಲಿ ಭಾರತದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಯ ವೇಗ ಕುಂಠಿತವಾಗದಂತೆ ನೋಡಿಕೊಳ್ಳೋದು ಕೂಡ ಸರ್ಕಾರದ ಪ್ರಮುಖ ಜವಾಬ್ದಾರಿ. ಆದ್ದರಿಂದ ಈ ಎರಡರ ನಡುವೆ ಸಮತೋಲನ ಸಾಧಿಸುವುದು ಅತ್ಯಂತ ಮುಖ್ಯ ಆಗಿದೆ. ಜನರ ಹಿತಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ನೀಡಬೇಕು. ಯಾಕಂದರೆ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಯಶಸ್ಸು ಕೇವಲ ತಂತ್ರಜ್ಞಾನದಿಂದ ಸಾಧ್ಯವಾದುದಲ್ಲ, ಜನರ ವಿಶ್ವಾಸದಿಂದ ಸಾಧ್ಯವಾಗಿದೆ. ಆದ್ದರಿಂದ ಯಾವುದೇ ಹೊಸ ನೀತಿ ರೂಪಿಸುವಾಗ ಆ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ, ಮತ್ತೊಂದೆಡೆ ಬ್ಯಾಂಕಿಂಗ್ ಮತ್ತು ಪಾವತಿ ವ್ಯವಸ್ಥೆಯ ಆರ್ಥಿಕ ಸ್ಥಿರತೆಯು ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಡಿ ಇಡಬೇಕು ಅನ್ನೋದು ವಿಚಾರಗಳು ಕೂಡ ಇದೆ. ಖಂಡಿತ ಈ ಒಂದು ವಿಷಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆಗಲೇ ವಿಚಾರ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದೆ. ಇವತ್ತಿನ ವಿಶೇಷ ದಿನ, ಮುಖ್ಯವಾಗಿ ಒಂದು ವಿಶೇಷ ದಿನವನ್ನು ನಾವು ಇವತ್ತು ತಗೊಳ್ಳೋದು ಅಂತ ಇದ್ದರೆ, ಇವತ್ತು ವರ್ಲ್ಡ್ ಲೇಜಿ ಡೇಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವರ್ಲ್ಡ್ ಲೇಜಿ ಡೇ ಅಂದರೆ ವಿಶ್ವ ಸೋಮಾರಿಗಳ ದಿನ ಅಂತಲೂ ಹೇಳ್ಬೋದು. ಇದಕ್ಕೂ ಕೂಡ ಒಂದು ದಿನ ಇದೆಯಾ ಅಂತ ಆಶ್ಚರ್ಯ ಆಗ್ಬೋದು. ಆದರೂ ಕೂಡ ವಿಶ್ವ ಸೋಮಾರಿಗಳ ದಿನ ಅಂದರೆ ಏನು ಅಂತ ನಾವು ನೋಡೋದಿದ್ರೆ, ಏನೂ ಮಾಡದೆ ಆರಾಮವಾಗಿ ಕಳೆಯುವುದು ಕೂಡ ಆರೋಗ್ಯದ ಒಂದು ಭಾಗ ಅಂತ ಇದನ್ನು ಹೇಳುವಂಥ ದಿನವೇ ಆಗಸ್ಟ್ 10 ವಿಶ್ವ ಸೋಮಾರಿಗಳ ದಿನ ಅಂತ ಹೇಳಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ, ಓಡಾಡ್ತಾ ಇದ್ದೇವೆ, ಬ್ಯುಸಿ ಲೈಫ್, ನಮಗೆ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡುವಷ್ಟು ಪುರುಸೋತಿಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಆ ರೀತಿ ಕೂಡ ಕೆಲಸ ಮಾಡೋರಿದ್ದಾರೆ. ಹಾಗಿರುವಾಗ ಇವತ್ತಿನ ಒಂದು ದಿನ ತಲೆಗೆ ನಮ್ಮ ಅಂದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ವಿಶ್ರಾಂತಿಯನ್ನು ನೀಡುವಂತಹ ದಿನ ಅಂತ ಇದನ್ನು ಹೇಳ್ತಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇತರರಿಗಿಂತ ಹಿಂದೆ ಬೀಳಬಾರ್ದು ಅನ್ನುವಂಥ ಹೋರಾಟದಲ್ಲಿ ನಾವು ಬದುಕಿನ ಸಹಜ ಸಂತೋಷವನ್ನೇ ಮರೆತು ಬಿಡ್ತೇವೆ. ಸಾಧನೆ, ಗುರಿ, ಡೆಡ್ಲೈನ್ಗಳನ್ನು ಬೆನ್ನಟ್ಟುವಂತಹ ಬರದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸ್ತೇವೆ. ಇಂತಹ ಜೀವನಕ್ಕೆ ಒಂದು ದಿನ ಆದರೂ ಇಂತಹ ಒಂದು ಜೀವಕ್ಕೆ ಒಂದು ದಿನ ಆದರೂ ಕೂಡ ವಿರಾಮವನ್ನು ನೀಡಿ ಯಾವುದೇ ಅಪರಾಧಿ ಪ್ರಜ್ಞೆ ಇಲ್ಲದೆ ವಿಶ್ರಾಂತಿ ಪಡೆಯೋಣ ಅಂತ ನೆನಪಿಸುವ ದಿನವೇ ವಿಶ್ವ ಸೋಮಾರಿಗಳ ದಿನ. ಗಾಣದ ಎತ್ತಿನಂತೆ ವರ್ಷ ಪೂರ್ತಿ ದುಡಿಯುವವರು ಒಂದು ದಿನ ಎಲ್ಲ ಜಂಜಾಟಗಳನ್ನು ಮರೆತು ತಮ್ಮನ್ನು ಮರುಚೈತನ್ಯಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತೆ. ಈ ದಿನವನ್ನು ಯಾರು ಯಾವಾಗ ಆರಂಭಿಸಿದ್ರು ಅನ್ನುವ ಸ್ಪಷ್ಟ ದಾಖಲೆಗಳಿಲ್ಲ. ಬಹುಶಃ ಅದನ್ನು ಆರಂಭಿಸಿದವರು ಒಂದಿಷ್ಟು ಇದರ ಒಂದು ಪೂರ್ವಾಪರಗಳನ್ನು ನೋಡಿರಬಹುದು. ಅಂದರೆ ಒಂದಿಷ್ಟು ದೇಹಕ್ಕೆ ವಿಶ್ರಾಂತಿ ಬೇಕು ಅನ್ನೋ ಕಾರಣಕ್ಕೂ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ವಿಶ್ರಾಂತಿ ಬೇಕು ಅನ್ನೋ ಕಾರಣಕ್ಕೂ ಇದನ್ನು ಆಚರಣೆಗೆ ತಂದಿರಬಹುದು. ಆದರೆ ಇದನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ವಿಶ್ವ ಸೋಮಾರಿಗಳ ದಿನ ಅಂತ ಸೋಮಾರಿಗಳು ಅಂತ ಹೇಳಿದಾಗ ಸ್ಪಷ್ಟವಾಗಿ ಬರುವಂಥದ್ದೇನೆಂದರೆ ಕೆಲಸ ಕಾರ್ಯಗಳಿಲ್ಲದೆ ಸುಮ್ಮನೆ ಅಲೆದಾಡುವವರು ಅಥವಾ ಸುಮ್ಮನೆ ಬಿದ್ದುಕೊಂಡಿರುವವರನ್ನು ಸೋಮಾರಿಗಳು ಅಂತ ಹೇಳಿದರೂ ಕೂಡ ಅದರಲ್ಲಿ ಏನು ಒಂದಿಷ್ಟು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ನೋಡಿರಬಹುದು ನೀವು, ಯಾರಿಗೂ ಕೂಡ ಪುರುಸೋತಿಲ್ಲ, ಎಲ್ಲರೂ ಕೂಡ ಕೆಲಸ ಕೆಲಸ ಕೆಲಸ ಕೆಲಸ ಅನ್ನೋದರಲ್ಲಿ ಇರ್ತಾರೆ. ಹಾಗಿರುವಾಗ ಒಂದಿಷ್ಟಾದರೂ ಮನಸ್ಸಿಗೆ ಏನು ವಿಶ್ರಾಂತಿ ಪಡೆದುಕೊಳ್ಳುವಂಥದ್ದು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಕ್ರಿಯೇಟಿವ್ ಆಗಿ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ತಮ್ಮ ಏನು ಕೆಲಸದಿಂದ ದೈನಂದಿನ ಕೆಲಸಗಳಿಂದ ಇತರೆ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ಕೂಡ ಮಾಡಬಹುದು ಅಂತ. ಇನ್ನು ಸೋಮಾರಿ ಅಂದರೆ ಸಮಯ ವ್ಯರ್ಥವಲ್ಲ. ಸೋಮಾರಿತನ ಅಂದರೆ ದಿನವಿಡೀ ಉದ್ದೇಶ ಇಲ್ಲದೆ ಕಾಲಹರಣ ಮಾಡುವುದಲ್ಲ, ದೇಹ ಮತ್ತು ಮನಸ್ಸಿಗೆ ಅಗತ್ಯವಾದ ವಿರಾಮವನ್ನು ನೀಡೋದು. ನಿರಂತರ ಓಟದಿಂದ ದಣಿದಂತಹ ದೇಹ ಮನಸ್ಸಿಗೆ ಮರುಶಕ್ತಿ ತುಂಬುವ ಇಂಧನವೇ ವಿಶ್ರಾಂತಿ. ಕೆಲವೊಮ್ಮೆ ಸೋಮಾರಿಯಾಗುವಂಥದ್ದು ಕೂಡ ಆರೋಗ್ಯಕರ ಜೀವನದ ಒಂದು ಭಾಗವೇ. ಹಾಗಂತ ವರ್ಷಪೂರ್ತಿ ಸೋಮಾರಿತನಕ್ಕೆ ಪರವಾನಗಿ ಅಲ್ಲ ಅದು. ಹಾಗಿರುವಾಗ ಹಾಗಿದ್ರೆ ಸೋಮಾರಿತನದಲ್ಲೂ ಕೂಡ ಆರೋಗ್ಯದ ಗುಟ್ಟು ಇದೆ. ಏನಿದೆ ಗುಟ್ಟು ಅದನ್ನು ನಾವು ನೋಡಬೇಕು ಅಂತಿದ್ರೆ ಕೆಲವರು ಅದನ್ನು ಹೇಗೆ ಆಚರಿಸೋದು ಅಂತ ಇರ್ಬೋದು. ಸೋಮಾರಿಗಳ ದಿನವನ್ನು ಹೇಗೆ ಆಚರಿಸೋದು ಅಂತ ಹೇಳಿ, ಇದನ್ನು ಹೇಗೆ ಆಚರಿಸೋದು ಅಂತ ಯೋಚಿಸಿ ದಣಿಬೇಡಿ. ಸೋಮಾರವಾದ್ದರಿಂದ ಕೆಲಸ ಕಾಲೇಜಿಗೆ ಹೋಗಲೇಬೇಕು, ಅಲ್ಲಿ ಮನಸ್ಸು ನಿರಾಳ ಆಗಿರಬೇಕು. ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಬಳಸಿ ಸುಖ ಸುಮ್ಮನೆ ಸ್ಕ್ರೋಲಿಂಗನ್ನು ನಿಲ್ಲಿಸಬಹುದು. ಸಾಧ್ಯವಾದರೆ ಸಂಜೆ ಬಳಿಕ ನಿಮ್ಮಿಷ್ಟದ ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಪುಸ್ತಕದೊಂದಿಗೆ ಸಮಯವನ್ನು ಕಳೆಯುವಂಥದ್ದು. ಈಗ ನಾವು ಪುಸ್ತಕದೊಂದಿಗೆ ಸಮಯ ಕಳೆಯುವಂಥ ತುಂಬ ಕಡಿಮೆ ಆಗಿದೆ. ಮೊಬೈಲ್ ಬಂದ ಮೇಲೆ ನಾವು

ಮೊಬೈಲ್ನಲ್ಲೇ ಇದ್ದೇವೆ ಹೊರತು ಪುಸ್ತಕವನ್ನು ಹಿಡಿದುಕೊಂಡು ಓದುವಂತಹ ಒಂದು ಏನು ಆ ಒಂದು ಅಭಿರುಚಿಗಳು ಕಡಿಮೆ ಆಗ್ತಾ ಹೋಗ್ತಿದೆ. ಅದೇ ರೀತಿ ಯಾವುದೇ ಗುರಿ ಆತುರ ಇಲ್ಲದೆ ನಿಮ್ಮೊಂದಿಗೆ ನೀವೇ ಸಮಯವನ್ನು ಕಳೆಯಬಹುದು ಅಂತ ಆಗಲೇ ಹೇಳ್ತಾ ಇದೆ. ಸೋಮಾರಿತನದಲ್ಲೂ ಕೂಡ ಆರೋಗ್ಯದ ಗುಟ್ಟು ಇದೆ ಅಂತ, ಅದು ಏನು ಅದರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಯು ಪಿ ಐಗೆ ಸಂಬಂಧಪಟ್ಟು ಅಥವಾ ಈ ಒಂದು ವರ್ಲ್ಡ್ ಲೇಜಿ ಡೇ ಅಂತ ನಾವು ಕರಿತೇವೆ ಇವತ್ತು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾಹಿತಿಯನ್ನು ನೀಡ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಿರೋದು ರೇಡಿಯೋ ಸಾರಂಗ ನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ UPI ಬಗ್ಗೆ ಮಾತಾಡ್ತಿದೆ. ಅದರ ಜೊತೆಗೆ ಈ ಒಂದು ವಿಶ್ವ ಲೇಜಿ ಡೇ ಅಥವಾ ವರ್ಲ್ಡ್ ಲೇಜಿ ಡೇ ಬಗ್ಗೆ ಕೂಡ ಮಾತಾಡ್ತಿದ್ದೆ. ವಿಶ್ವ ಸೋಮಾರಿಗಳ ದಿನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು, ಈ ಸೋಮಾರಿತನದಲ್ಲೂ ಆರೋಗ್ಯದ ಗುಟ್ಟು ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದೆ. ಈ ಬಗ್ಗೆ ಹೇಳಬೇಕು ಅಂತಿದ್ರೆ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ ವರ್ಕ್ ಸಕ್ರಿಯ ಆಗುವಂಥದ್ದು. ನಾವು ಯಾವುದೇ ಕೆಲಸ ಇಲ್ಲದೆ ನಿರಾಳವಾಗಿದ್ದಾಗ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಸಕ್ರಿಯವಾಗುತ್ತೆ. ಈ ಸಂದರ್ಭದಲ್ಲಿ ಮೆದುಳಿನ ಮೇಲಿನ ಒತ್ತಡ ಕಡಿಮೆಯಾಗಿ ಹೊಸ ಆಲೋಚನೆಗಳು, ಸೃಜನಶೀಲತೆ ಹೆಚ್ಚಾಗ್ತದೆ. ಇನ್ನು ಒತ್ತಡದ ಹಾರ್ಮೋನ್ ಕಡಿಮೆ ಆಗ್ತದೆ. ನಿರಂತರ ಕೆಲಸದಿಂದ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ಪ್ರಮಾಣ ಹೆಚ್ಚುತ್ತದೆ. ವಿಶ್ರಾಂತಿಯಿಂದ ಇದರ ಮಟ್ಟ ಕಡಿಮೆಯಾಗಿ ರಕ್ತದೊತ್ತಡ ನಿಯಂತ್ರಣದಲ್ಲಿರ್ತದೆ. ಜೊತೆಗೆ ದೇಹದ ಸ್ವಯಂ ಗುಣಮುಖವಾಗುವಂತಹ ಅಥವಾ ಸೆಲ್ಫ್ ಆ್ಯಂಡ್ ಹೀಲಿಂಗ್ ಪ್ರಕ್ರಿಯೆಗೂ ಇದು ನೆರವಾಗ್ತದೆ ಅಂತ ಹೇಳ್ಬೋದು. ಇನ್ನು ಮೆದುಳಿಗೆ ಕಾಂಗ್ನಿಟಿವ್ ರೀಸೆಟ್ ಅಥವಾ ಈ ಒಂದು ಸ್ಮಾರ್ಟ್ಫೋನ್, ಸಾಮಾಜಿಕ ಜಾಲತಾಣಗಳು ಮತ್ತು ನಿರಂತರ ಮಾಹಿತಿಯ ಸುರಿಮಳೆಯಿಂದ ಮೆದುಳು ದಣಿತದೆ. ಒಂದು ದಿನ ಈ ಎಲ್ಲದರಿಂದ ದೂರವಿದ್ರೆ ಮೆದುಳಿನ ಒಂದಿಷ್ಟು ಕಾಂಗ್ನಿಟಿವ್ ರೀಸೆಟ್ ಆಗ್ತದೆ. ಇದರಿಂದ ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ಚಿಂತನಾ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ ಅಂತ ಹೇಳ್ಬೋದು. ಇನ್ನು ಸಾಮಾಜಿಕ ಆರೋಗ್ಯಕ್ಕೆ ರಕ್ಷಾ ಕವಚ ಇದು. ತಜ್ಞರ ಪ್ರಕಾರ ಕೆಲವೊಮ್ಮೆ ಏನನ್ನೂ ಮಾಡದೆ ವಿಶ್ರಾಂತಿ ಪಡೆಯುವುದು ಸಮಯ ವ್ಯರ್ಥ ಅಲ್ಲ, ಅದು ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಒಂದು ಸ್ವಯಂ ರಕ್ಷಣಾ ಕ್ರಮ ಅಂತ ಹೇಳ್ಬೋದು. ಇಂತಹ ವಿರಾಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಉತ್ಸಾಹದಿಂದ ಮತ್ತು ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ನೆರವಾಗುತ್ತೆ ಅಂತಲೂ ಹೇಳ್ಬೋದು. ಹಾಗಿರುವಾಗ ಇವತ್ತು ವರ್ಲ್ಡ್ ಲೇಜಿ ಡೇಯನ್ನು ಆಚರಿಸ್ತಾ ಇರುವಂಥದ್ದು, ಇದರ ಉಪಯೋಗಗಳೇನು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಮಾಹಿತಿಯನ್ನು ನೀಡ್ತಾ ಇದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಪ್ರಕಟಣೆ ಏನಂದರೆ, ಇಂದು ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತುಹುಳ ನಿವಾರಣೆ ಮಾತ್ರೆಯನ್ನು ನೀಡುವ ಕಾರ್ಯಕ್ರಮ ಜರುಗಲಿದೆ. 1 ರಿಂದ 19 ವರ್ಷದೊಳಗಿನ ಮಕ್ಕಳಲ್ಲಿ ಜಂತುಹುಳ ಕಾಣಿಸಿಕೊಳ್ಳೋದ್ರಿಂದ 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಜಂತುಹುಳ ಮಾತ್ರೆಯನ್ನು ನೀಡಲಾಗುತ್ತೆ. ಎಲ್ಲ ಸರ್ಕಾರಿ, ಅನುದಾನಿತ, ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಅಂಗನವಾಡಿಗಳಲ್ಲಿ 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಜಂತುಹುಳ ನಿವಾರಣಾ ಮಾತ್ರೆಯನ್ನು ಉಚಿತವಾಗಿ ನೀಡಲಾಗುತ್ತೆ. ಜಂತುಹುಳೆ ಮಾತ್ರೆ ಪಡೆಯದೆ ಬಾಕಿರುವ ಮಕ್ಕಳಿಗೆ ಆಗಸ್ಟ್ 17ರ ಮ್ಯಾಪ್ ಆಪ್ ದಿನದಂದು ಮಾತ್ರೆಯನ್ನು ನೀಡಲಾಗ್ತದೆ. ಅಂಗನವಾಡಿಗೆ ದಾಖಲಾದ ಮಕ್ಕಳು ಹಾಗೂ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಆಶಾ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ಮೂಲಕ ಕಡ್ಡಾಯವಾಗಿ ಜಂತುಹುಳ ಮಾತ್ರೆಯನ್ನು ನೀಡಲಾಗುತ್ತೆ ಅಂತ ಪ್ರಕಟಣೆ ತಿಳಿಸ್ತಾ ಇರುವಂಥದ್ದು. ಇದು ಇವತ್ತಿನ ಜನಧನಿ ಕಾರ್ಯಕ್ರಮ. ಒಂದಿಷ್ಟು ಮಾಹಿತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತ್ತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ ಎರಡನೇ ಕಂತು.
1: ಇಲ್ಲ, ಕಾಣಿಸುವುದಿಲ್ಲ, ಭಯವಾಯಿತು ನಿನಗೆ. ಅಂದು ಆಟದ ಅಂಗಣದಲ್ಲಿ ನಿನಗೆ ಹೀಗೇ ಆಗುತ್ತಾ ಇತ್ತು. ನನ್ನನ್ನು ಹಿಂಸಿಸ್ತಾ ಇದ್ದೆ. ಮರಯಾರಿ ಕುಳಿತುಕೊಳ್ಳುತ್ತಾ ಇದ್ದೀರಿ ನೀವು ಸೋದರರು. ಆ ಮರದ ಬುಡವನ್ನು ಹಿಡಿದು ಅಲುಗಾಡಿಸಿ ಆ ಹಣ್ಣುಗಳನ್ನು ಉದುರಿಸುವ ಹಾಗೆ ನಿಮ್ಮನ್ನು ಉದುರಿಸುತ್ತಾ ಇದ್ದೆ. ಎಲ್ಲಿ ಮರ ಹತ್ತಿ ಕುಳಿತೆಯಾ? ರಣರಂಗದಲ್ಲಿ ಮರಗಳು ನನಗೆ ಕಾಣಿಸುವುದಿಲ್ಲ. ಓಹೋ, ಈ ಹೆಣಗಳ ರಾಶಿಯ ಮಧ್ಯದಲ್ಲಿ ಅಡಗಿ ಕುಳಿತಿರುವ ಹಾಗೆ ಕಾಣುತ್ತಾ ಇದೆ. ಗದಾದಂಡದಿಂದ ಒಮ್ಮೆ ರಾಶಿಯನ್ನು ಚೇಪಿ. ಇಲ್ಲ, ಹೆಣದ ರಾಶಿಯಲ್ಲಿ ನೀನು ಅಡಗಿ ಕುಳಿತಿಲ್ಲ. ಹಾಗಿದ್ರೆ ನೀನು ತಪ್ಪಿಸಿಕೊಂಡೆ, ಓಡಿ ಹೋದೆಯ ರಣ ಹೇಳಿ.

0: ಇದೇ ಇದೇ ಇದೇನು ನಿನ್ನ
1: ಎಲ್ಲಿ ತಪ್ಪಿಸಿಕೊಂಡು ಹೋಗುತ್ತಿ?
0: ಎಲ್ಲಿಗೆ ಹೋಗುತ್ತಿ? ನೀರಿನಲ್ಲಿ ಮೀನಾಗಿ ಹೋಗುವೆಯಾ? ನಿನ್ನನ್ನು ಹಿಡಿಯುವುದಕ್ಕಾಗಿ ಕಾಲನ ಗಾಳವನ್ನು ಹಿಡಿದುಕೊಂಡು ನಾನು ಬರುತ್ತೇನೆ ನಿನ್ನನ್ನು ನೀರಿನಿಂದ ಎಬ್ಬಿಸುವುದಕ್ಕಾಗಿ. ಪಕ್ಷಿಯಾಗಿ ಬಾನಂಗಳದಲ್ಲಿ ವಿಹರಿಸುವಂತಹ ಪ್ರಯತ್ನವೇ. ಗರುಡ ಪಕ್ಷಿಯಾಗಿ ನಿನ್ನ ಬೇಟೆಯನ್ನು ನಾನು ಮಾಡುತ್ತೇನೆ. ಮೋಡಗಳ ಎಡೆಯಲ್ಲಿ ಮರೆಮಾಚಿ ನೀನು ಕುಳಿತುವಂತಹ ಪ್ರಯತ್ನವನ್ನು ಮಾಡಿದರೆ ನನ್ನಪ್ಪನಾದಂತಹ ಸಮೀರನ ಸಹಕಾರದಿಂದ ಆ ಮೋಡಗಳನ್ನು ಚದುರಿಸಿ ನಿನ್ನನ್ನು ಬೆದರಿಸಿ ಹಿಡಿದುಕೊಂಡು ಕೆಳಕ್ಕೆ ತರುತ್ತೇನೆ. ತಪ್ಪಿಸಿಕೊಳ್ಳುವುದಕ್ಕಾಗಿ ಬೇರೆ ದಾರಿ ಕಾಣದೆ ನಿನ್ನವ್ವೆಯಾದಂತಹ ಗಾಂಧಾರಿಯ ಉದರವನ್ನು ಸೇರಿದ್ರೆ ದೊಡ್ಡಮ್ಮ ಎನ್ನುವಂತಹ ಕರುಣೆಯನ್ನು ನಾನು ತೋರುವುದಿಲ್ಲ. ಕಾಡಿನಲ್ಲಿ ಕುಂತಿ ಹಡೆದಳು ಎನ್ನುವ ಕಾರಣಕ್ಕಾಗಿ ತನ್ನ ಗರ್ಭವನ್ನೇ ತಾನು ಕೊಟ್ಟಿಕೊಂಡು ಗರ್ಭದಲ್ಲಿದ್ದಂತಹ ನಿನಗೆ ಮೊದಲ ಪೆಟ್ಟನ್ನು ಕೊಟ್ಟವಳೇ ನಿನ್ನ ತಾಯಿ. ಆ ತಾಯಿ ಕೊಟ್ಟ ಪೆಟ್ಟಿಗಿಂತ ಅಧಿಕವಾದ ಪೆಟ್ಟನ್ನು ಈ ಭೀಮಸೇನ ಕೊಡಬಲ್ಲನು ಎನ್ನುವುದನ್ನು ತಿಳಿಯುವುದಕ್ಕಾಗಿ ತಾಯ ಬಸಿರೊಳಗೆ ಅಡಗಿ ಕುಳಿತಾರೆ. ಈ ಗದಾ ದಂಡದಿಂದ ಆಕೆಯ ಹೊಟ್ಟೆಗೆ ಬಡಿದು ನಿನ್ನನ್ನು ಇಳಿಸಿಯೇನು? ಎಲ್ಲದಿ ಕೌರವ, ದುಷ್ಟ, ಅಹಂಕಾರಿ, ಕ್ರೂರ, ರಣಹೇಡಿ, ನಿಲ್ಲು ನಿಲ್ಲು ನಿಲ್ಲು.

ದೂರ ದೂರ ದೂರ. ಇಲ್ಲ, ನಾ ತಿರುಗಿದ ದಿಕ್ಕಿಗೆ ಅವನು ಬರ್ತಾ ಇದ್ದಾನೋ ಇಲ್ವೋ ಅಂತ ಗಮನಿಸ್ತಾ ಮುಂದುವರಿತಾ ಬಂದದ್ದು. ಬೆನ್ನಟ್ಟುವಲ್ಲಿ ದಿಕ್ಚ್ಯುತಿಯಾಗಿದೆ ಅಂತ ಆ ಕೂಗಿನ ಆವೇಗ ರಭಸ ಅದರ ಅಂತರದಿಂದಲೇ ವೇದ್ಯ ಆಯಿತು. ಪ್ರಭಂಜನ ಸೂನು, ಒಂದನ್ನು ಹುಡಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಸಂಕಲ್ಪದ ದಾರ್ಢ್ಯ ಎಷ್ಟು ಎಂಬುದನ್ನು ಪ್ರತಿಪಾದಿಸುವುದಕ್ಕೋ ಎಂಬಂತೆ. ಯಾರು ಬಸವಳಿದ್ರು, ಯಾರು ಸೋತರು, ಯಾರ ಕೈಕಾಲುಗಳು ಸತ್ವವಿಹೀನವಾದರೂ ಇವನೊಬ್ಬ ಕುಸಿಯುವುದಕ್ಕಿಲ್ಲ. ಅದನ್ನು ಮತ್ತೆ ಮತ್ತೆ ಮತ್ತೆ ಮತ್ತೆ ನಿರೂಪಿಸ್ತ ಮೂದಲಿಸಿ ಅಬ್ಬ ಹೊಡೆದ ಹೊಡೆತವ, ಅದರಿಂದುಂಟಾದ ನೋವು, ಅಥವಾ ಪಕ್ಷದ ನಾಯಕನಾಗಿ ನನಗೊದಗಿದಂತಹ ಪರಿಭವವೋ, ಅದರ ವೇದನೆಯೋ, ಅದೆಲ್ಲಕ್ಕಿಂತಲೂ ಮೂದಲಿಕೆ. ಪಾಂಡವರಿಂದ ನಾನೇನನ್ನು ನಿರೀಕ್ಷಿಸ್ತೇನೆ ಎಂಬುದಕ್ಕಿಂತಲೂ ಪಾಂಡವರಿಂದ ಲೋಕ ಏನನ್ನು ನಿರೀಕ್ಷಿಸಬಹುದು ಅಂತ ನಾವು ಗ್ರಹಿಸಿದರೆ ಆ ಉಳಿದೆಲ್ಲ ಪಾಂಡವರಿಗಿಂತ ನಿರೀಕ್ಷಿಸಬಹುದಾದದ್ದನ್ನು ಇವನಲ್ಲಿ ನಿರೀಕ್ಷಿಸುವುದಕ್ಕೆ ದಯೆ ದಾಕ್ಷಿಣ್ಯ ಆಹಾ ಕಾಠಿಣ್ಯ ಕಾರ್ಕಶ್ಯ ಅದೇ ಇಲ್ಲದಿದ್ರೆ ನನಗೆ ಮೊದಲ ಘಾತ ಕೊಟ್ಟದ್ದು ಯಾರು? ನನ್ನ ಅಮ್ಮ. ಆ ಮನೋವೃತ್ತಿಯ ಸ್ಥಿತಿ ಅದು ಅದು ಭಯ ಹುಟ್ಟಿಸುವುದು. ತನಗೆ ವಿರೋಧಿ ಹೌದು ಅಂತ ಆದ್ರೆ ಅವನಿಗೆ ಹೊಡೆದ ಅಮ್ಮನ ಹೊಡೆತವು ಘಾತವೇ ಆಗ್ತದೆ ಇವನಿಗೆ. ಇದನ್ನೆಲ್ಲ ಎದುರಿಸುವುದಷ್ಟು ಸುಲಭವೋ? ಈಗ ಎದುರಿಸುವುದಿಲ್ಲ ಎಂಬುದರಿಂದ ಆಡುವುದಲ್ಲ. ಆ ಮನೋವೃತ್ತಿಯನ್ನು ಆ ಭೀಕರತೆಯನ್ನು ಎದುರು ಹಾಕಿಕೊಂಡು ಸ್ವಸ್ಥಾಪನೆಯನ್ನು ಮಾಡುವುದಕ್ಕೆ ವಿಜಯೋನ್ಮಾದದಿಂದಲೇ ಆಕ್ರೋಶ ಭರಿತನಾಗಿಯೇ ಮೈ ಮೇಲೆ ಬಿದ್ದಂತಹ ಅವನಿಂದ ಈ ಕಾಲದಲ್ಲಿ ಕೈ ಸೋತೆ ಹಿಮ್ಮೆಟ್ಟಿದ್ದು ಹಿಂಜರಿದದ್ದು ಬೇರೆ ಬೇರೆ ಪ್ರಯತ್ನಗಳಾಗಿದೆ. ರಥಸ್ಥನಾದಂತಹ ನಾನು ರಥ ಮಧ್ಯದಲ್ಲೇ ಹೋರಾಟವನ್ನು ಮಾಡ್ತಾ ಸ್ವಪಕ್ಷದವರು ಮಾತ್ರದಲ್ಲ ವಿಪಕ್ಷದವರು ಕೂಡ ಕೌರವೇಶ್ವರನ ಈ ತೆರಳಾದ ದುರವಿಕ್ರಮವನ್ನು ಇದು ತನಕ ಕುರುಧಾರಿಣಿಯಲ್ಲಿ ನಾವು ಕಂಡದಿಲ್ಲ ಅಂತ ಘೋಷಣೆ ಮಾಡುವಷ್ಟರ ಮಟ್ಟಿಗಿನ ಕಾದಾಟವನ್ನು ಇವತ್ತಿವತ್ತು ನಾ ತೋರಿದರು ದೃಷ್ಟದ್ಯುಮ್ನಾದಿಗಳ ಮೂಲಕವಾಗಿ ರಥವೇ ಜರ್ಜರಿತವಾದ ವೇಳೆಯಲ್ಲಿ ಹಯವನ್ನು ಮಾತ್ರ ಏರಿ ಮುನ್ನಡೆದಿದ್ದೆ. ಒಮ್ಮೆ ನಾನೀ ಜೀವವನ್ನು ಉಳಿಸಿಕೊಂಡು ಆಮೇಲೆ ಆಕ್ರಮಣ ಮಾಡುವ ಕ್ರಮವನ್ನು ಬದಲಿಸಬೇಕು ಅಂತ ಆದ್ರೇನು, ಅಶ್ವತ್ಥಾಮಾದಿಗಳು ರಣಮಧ್ಯದಲ್ಲಿ ಕಾಣಿಸದ ನನ್ನನ್ನು ಹುಡುಕುತ್ತಾ ಕೃತವರ್ಮನೋ ಅಥವಾ ಕೃಪರನ್ನೋ ಕೂಡಿಕೊಂಡು ನನ್ನನ್ನೇ ಅರಸುತ್ತಾ ಅರಸುತ್ತಾ ಬಂದ್ರು. ಆಗ ಕಂಡದ್ದು ಜೊತೆಗಿದ್ದವರು ಜೊತೆಯಾದವರು ಅಂತ ನಾವು ಯಾರ ಕುರಿತಾಗಿ ಆತ್ಯಂತಿಕವಾದ ಶ್ರದ್ಧಾ ವಿಶ್ವಾಸಗಳನ್ನು ಇರಿಸಿಕೊಂಡಿದ್ದೇನೋ ಅವರೇ ತಿಳಿದೋ ತಿಳಿಯದೆಯೋ ನನ್ನ ಅವಸಾನಕ್ಕೆ ಕಾರಣರಾಗುತ್ತಾರೋ ಅಂತ. ಎಲ್ಲಿ ಕಾಣಿಸಬಾರದು ಅಂತ ರಥ ಅಶ್ವ ಏರಿಕೊಂಡು ರಥವನ್ನು ಬಿಟ್ಟು ಮುನ್ನಡೆದನೋ ಆ ನಾ ಮತ್ತೆ ಕಾಣಿಸಿಕೊಳ್ಳುವಂತಾದದ್ದು ನನ್ನವರಿಂದಲೇ ಅಶ್ವತ್ಥಾಮ ಕೃತವರ್ಮ ಕೃಪರ ಮೂಲಕವಾಗಿ ಕಣ್ಮರೆಯಾಗಿ ಅನಿರೀಕ್ಷಿತವಾದ ಘಾತವೊಂದನ್ನು ತಂತ್ರಪರವಾಗಿ ಏನಾದರೂ ಮಾಡಿ ಅವರಿಗೆ ಕೊಡೋಣ ಅಂತ ಹಂಬಲಿಸಿದರೆ ಅದಕ್ಕೆ ನಮ್ಮವರೇ ಇಲ್ಲ ಅವರ ಅಪರಾಧವನ್ನು ಹೇಳ್ತಾ ಇರುವುದಲ್ಲ ಅವರನ್ನು ಆರೋಪಿಸ್ತಾ ಇರುವುದು ಅಲ್ಲ. ಸನ್ನಿವೇಶ ಇಲ್ಲ, ಪೂರ್ವ ದಿಶಾಮುಖನಾಗಿಯೇ ಮುನ್ನಡೆಯುತ್ತಾ ಮುನ್ನಡೆಯುತ್ತಾ ಇದೋ ಎತ್ತಲೆಂದಿಲ್ಲದೆ ಏನು ಮಾಡಬೇಕು ಅಂತ ಸ್ಪಷ್ಟತೆ ಇಲ್ಲದೆ ಭೀಮನ ಕ್ರೌರ್ಯವನ್ನು ಈ ಕಾಲದಲ್ಲಿ ತಪ್ಪಿಸಿಕೊಂಡು ಗಾತೆ ಎಸಗಬೇಕು ಅಂತ ದಿಕ್ಕು ದಶೆ ತೋಚದಂತೆಯೇ ಒಂದರ್ಥದಲ್ಲಿ ಮುನ್ನಡೆಯುತ್ತಾ ಇದ್ರೆ ಇದು ಮುನ್ನಡೆಯೋ ಹಿನ್ನಡೆಯೋ ಅಂತ ಅರ್ಥವಾಗದ ಸ್ಥಿತಿ. ಬದುಕುವುದಕ್ಕಿದು ಮುನ್ನಡೆ, ಬದುಕಿದ ಕ್ರಮದಿಂದ ಇದು ಹಿನ್ನಡೆ. ಯಾಕೆ ಅಂದ್ರೆ ನಾ ಹೋಗ್ತಾ ಇರುವುದು ಯಾವುದರಿಂದ ದೂರ, ಯಾವುದರಿಂದ ದೂರ, ಎಷ್ಟು ದೂರ ಇದನ್ನು ಯೋಚಿಸಿದರೆ

ಹಸ್ತಿನಾವತಿಯ ಪ್ರಭುಶಕ್ತಿಯ ಔನ್ನತ್ಯದ ದ್ಯೋತಕವಾಗಿರುವಂತಹ ಛತ್ರ, ಶ್ವೇತ ಛತ್ರ. ಹಸ್ತಿನಾವತಿಯ ಪ್ರಭುವಿಗೆ ಕಾರ್ಯನಿರ್ವಾಹಕ್ಕೆ ಪೂರಕವಾಗಿ ಒದಗುವ ಸಮಸ್ತ ಮಂತ್ರಿ ಮಾಂಡಲಿಕರನ್ನು ಮೊದಲುಗೊಂಡು ಉಪಸ್ಥಿತರಿರುವಂತಹ ಪರಿಚರ್ಯೆಯ ದೀಕ್ಷೆಯನ್ನು ಹೊತ್ತಂತಹ ಸೇವಕರ ದ್ಯೋತಕವಾಗಿರುವ ಚಾಮರ. ಒಂದು ಹೊಂದಿದ ಸ್ಥಾನ ಗೌರವದ ಎತ್ತರದ ದ್ಯೋತಕ, ಇನ್ನೊಂದು ಆಚರಿಸಬೇಕಾದ ಕರ್ತವ್ಯಕ್ಕೆ ಒದಗಬಹುದಾದ ಆನುಕೂಲ್ಯದ ದ್ಯೋತಕ. ಛತ್ರ ಚಾಮರ ಸಭಾಸ್ಥಾನಕ್ಕೆ ಹೋಗುವಾಗ ತಲೆ ಮೇಲೆ ಹಿಡಿಯುವ ಛತ್ರವನ್ನು ನೆನಪಿಸಿಕೊಂಡಲ್ಲ, ಹಿತವಾದ ತಂಗಾಳಿ ಬೀಸುವಂತೆಯೇ ಯಾರು ಚಾಮರ ಸೇವೆಯನ್ನು ಮಾಡ್ತಾ ಇದ್ರೋ ಅವರ ಸೇವೆಯಿಂದ ವಿವಂಚಿತನಾಗಿದ್ದೇನೆ ಅಂತಲ್ಲ. ಹಸ್ತಿನಾವತಿಯ ಪ್ರಭುಶಕ್ತಿಗೆ ಛತ್ರದೋಪಾದಿಯಲ್ಲಿ ಸಂರಕ್ಷಣೆಯ ನೆಲಲನ್ನು ಕೊಡ್ತಾ ಇದ್ದವರು ಧರಾಶಾಯಿಗಳಾದ ರಣಮಂಡಲವಿತು. ಹಸ್ತಿನಾವತಿಯ ಪ್ರಭು ಸಂಕಲ್ಪ ಅದನ್ನು ಸಾಕ್ಷಾತ್ಕರಿಸುವಲ್ಲಿ ರಕ್ತದ ಕಣ ಕಣವನ್ನು ಬೆವರಿಗಿಂತ ಲಾಘವದಿಂದ ಸುರಿಸಬಲ್ಲಂತಹ ಯೋಧರು, ರಕ್ತದ ಕೋಡಿಯನ್ನು ಹರಿಸಿದಂತಹ ರಣಧಾರುಣಿ ಇದು. ಮುರಿದು ಬಿದ್ದ ಈ ಛತ್ರವನ್ನು, ಕುಸಿದು ಛಲಹಾನಿಯಾದ ಈ ಚಾಮರವನ್ನು ಕಂಡಾಗ ಮರುಗದವನು ಪ್ರಭುವೇ. ಇಲ್ಲ ಅದೋ ಬಿದ್ದ ಯೋಧರ ಶವ ಶರೀರ, ರಥಿಕನಾಗಿದ್ದವನ ಶರೀರ ಶವವಾಗಿದೆ ಎಂಬ ಅರಿವೂ ಇಲ್ಲದೆ ರಥದ ನೊಗಕ್ಕೆ ಸಿಕ್ಕಿದ ಶರೀರವನ್ನು ಅವ ಸಾಯುವ ಮೊದಲು ತೆಗೆದುಕೊಂಡ ವೇಗ, ಅವ ಸತ್ತಿದ್ದಾನೆ ಎಂಬ ಅರಿವಿಲ್ಲದೆ ಆ ಕುದುರೆ ಓಡ್ತಾ ಉಂಟು ಓಡ್ತಾ ಉಂಟು, ಶವ ಸಾಗ್ತಾ ಉಂಟು. ತೊಡಗಿದ ವೇಗದಲ್ಲಿ ಮಧ್ಯೆ ಶವ ಆದದ್ದು ಯಾವುದು ಅಂತ ಗುರುತಿಸುವುದಕ್ಕೆ ವ್ಯವಧಾನ ಇಲ್ಲದಂತೆ ಮುನ್ನಡೆದದ್ದು ಮುನ್ನಡೆದದ್ದು 18 ದಿನಗಳ ಈ ಮಹಾ ಹವಯಾನ. ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರು ಪರಿಚಿತರೆ, ಮಹತ್ವಾಕಾಂಕ್ಷೆ ಸುಯೋಧನನಂತಿರಬಹುದು, ಸಾಧಿಸಬೇಕೆಂಬ ಛಲವನ್ನು ಆಂಶಿಕವಾಗಿಯಾದರೂ ತಮ್ಮ ಬಸಿರಲ್ಲಿ ತುಂಬಿಕೊಂಡವರೇ ನನ್ನ ಪಕ್ಷೀಯರಾಗಿ ಹೋರಾಟವನ್ನು ಮಾಡಿದ್ದು. ಅವರೆಲ್ಲರೂ ಯಾರ ಛಲಕ್ಕೆ ತಾಣವನ್ನು ತುಂಬಿದರೋ ಅದು ಗತಚೇತನವಾಗಿ ಅವರು ಉರುಳಿಬಿದ್ದದ್ದನ್ನು ಗಮನಿಸಿದರೆ ಯಥಾರ್ಥಕ್ಕೂ ಕವಿ ಹೃದಯದವರಿಗೆ ಏನು ಕಾಣುತ್ತದೋ, ಸಹೃದಯರಿಗೆ ಏನು ಕಾಣುತ್ತದೋ, ರಣಮಾರಣವನ್ನೇ ಅಪೇಕ್ಷಿಸುವವನು ನಿಷ್ಕಾರಣವಾಗಿ ಸೋದರ ಕಲಹವನ್ನೇ ಸಾಧ್ಯವಾಗಿಸಿದವನೆಂಬ ಹಣೆಪಟ್ಟಿ ಹೊತ್ತಂತಹ ಕೌರವನೆಂದ ಕೌರವನಿಗೆ ಕಾಣುತ್ತದೆ. ಪುಣ್ಯಕ್ಷಯವಾಗಿ ದಿವ್ಯವರೂಥದಿಂದ ಧರಾಶಾಯಿಗಳಾಗಿ ಬಿದ್ದಂತಹ ಜೀವಿಗಳಂತೆ ಸಿದ್ಧರಾಗಿ ಸಾಧ್ಯರಾಗಿ ವಿರಾಜಿತರಾಗಿದ್ದವರು ಪುಣ್ಯಕ್ಷಯವಾದ ಕಾಲದಲ್ಲಿ ಇದ್ದ ನೆಲೆಯಿಂದ ಪತಿತರಾದರೆ ಹೇಗೆ, ಹೀಗೆ ಹೀಗಿದ್ದಾರು. ಹೆಣಗಳಟ್ಟೆಯನ್ನು ಉತ್ತರಿಸಿದರೆ ಕೆಂಪೇರಿದ ಕಾಲಿಗೆ ಕಾರಣವಾದಂತಹ ನೆತ್ತರ ಕೋಡಿ, ಈ ಕಾಲದಲ್ಲಿ ಅವುಗಳನ್ನ ಇಲ್ಲ. ಯುದ್ಧವೆಂಬುದು ಭ್ರಾಂತಿಯಿಂದ ಆಡಿದ, ಯುದ್ಧವೆಂಬುದು ಸಮಸ್ಯೆಯಿಂದ ಪಲಾಯನ ಮಾಡುವುದಕ್ಕಿದ್ದ ಮಾಧ್ಯಮ ಮಾರ್ಗ ಅಂತ ಸಾರಿದರು. ತದ್ಭಿನ್ನವಾದ ಧೋರಣೆಯನ್ನು ಹೊಂದಿದವರು, ಪೌರುಷ ಪ್ರತಿಪಾದಕವಾದಂತಹ ವೀರೋಚಿತವಾದ ಕ್ಷಾತ್ರಕರ್ಮ ಕ್ಷಾತ್ರ ಮಾರ್ಗ, ಪಂಥವನ್ನು ಸಾಧಿಸುವುದಕ್ಕೆ ಶ್ರೇಷ್ಠತಮವಾದ ಪಥವಿದು, ಹೀಗೂ ಘೋಷಿಸಿದರು. ವಿಮರ್ಶೆಗಾಗಿ ತರ್ಕ ಕೊಡ್ಡಿಕೊಂಡ ಕಾಲದಲ್ಲಿ ಯಾರು ಏನು ಬೇಕಾದರೂ ಹೇಳಿಕೊಳ್ಳಿ, ಅದು ಬುದ್ಧಿಯಿಂದ ಹೊರಟ ಮಾತುಗಳು. ಮನಕ್ಕೆ ಮಾತಾಡುವ ಅವಕಾಶವನ್ನು ಕಲ್ಪಿಸಿದರೆ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತದೆ.
ಸಾವನ್ನು ಕಂಡು ಯಾವ ಆತನು ದುರವನ್ನು ನಿರ್ಣಯಿಸುವುದಿಲ್ಲ. ಸಾವು ಸೆರಗಿನಲ್ಲೇ ಇದ್ದರೂ ಕೂಡ ಸಮರವೆಂಬುದು ಮರಣ ಸಹಿತವಾದದ್ದು ಅಂತ ಅರಿವಿದ್ದರು ಸಾಯುವುದಕ್ಕಾಗಿ ಯಾರೂ ದುರವನ್ನೆಸಗುವುದಿಲ್ಲ. ಆದರೆ ದುರಕ್ಕೆ ನಿರ್ಣಯವನ್ನು ಮಾಡಿದ ಕಾಲದಲ್ಲಿ ಸಾವಿಗೆ ಹೇಸದ ಮನೋಗತ ನಮ್ಮದಾಗಿರಬೇಕು ಅಂತ ಹಂಬಲಿಸ್ತೇವೆ ಬಿಟ್ಟರೆ, ಸಾವಿನ ಭೀಕರತೆಯನ್ನು ಅದರ ವಿಪರಿಣಾಮವನ್ನು ಗ್ರಹಿಸಿದರೆ ಯುದ್ಧ ವಿದೂರರಾಗಬೇಕಾಗುತ್ತದೆ ಎಂಬುದರಿಂದ ಆ ಚಿಂತನೆಯ ಹತ್ತಿರವೂ ಸುಳಿಯದಂತೆಯೇ ಯುದ್ಧಕಾತರರಾದವರು ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ. ಒಂದು ಹಂತದಲ್ಲಿ ನಾನು ಹಾಗೆ ಮಾಡಿದವನೇ. ದಿನದಿಂದ ದಿನಕ್ಕೆ ಏರ್ತಾ ಇರುವ ಸೈನ್ಯವಾಹಿನಿಯ ಸಂಖ್ಯೆಯ ವಿವರ ಸಿಕ್ಕಿದ ಕಾಲದಲ್ಲಿ ವೀರಾಂತ ಇದನ್ನು ಸಿಗ್ತಾ ಇತ್ತು, ಇವರಿದ್ದಾರೆ ಅವರಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ ಇಲ್ಲಿಂದ ಸಿಕ್ಕಿದ್ದಾರೆ, ಇವರೆಲ್ಲರನ್ನೂ ಸೇರಿಸಿ ಮುನ್ನಡೆದಂತಹ ಈ ಯುದ್ಧದಲ್ಲಿ ಸಂಭವಿಸಬಹುದಾದ ಸಾವಿನ ತೀವ್ರತೆ ಭೀಕರತೆ ಅದು ಉಂಟು ಮಾಡಬಹುದಾದ ಪರಿಣಾಮ ಇದರ ಕುರಿತಾಗಿ ಯೋಚಿಸಿದರೆ ಮತಿವೈಕಲ್ಯ ಬರ್ತದೆ, ಇಲ್ಲ ಹುರುಪಿಗೆ ಕೊರತೆ ಆಗುತ್ತದೆ. ಆದ್ದರಿಂದಲೇ ಉತ್ತೇಜಕವಾದ ವೀರವಾಣಿ ಎಲ್ಲಿ ಮೊಳಗುತ್ತದೋ ಮಧ್ಯದಲ್ಲಿ ಕೌರವ, ಉತ್ತೇಜನ ಕೊಡುವವರು ಸುತ್ತ ಅವರ ಮಧ್ಯದಲ್ಲೇ ಇದ್ದುಕೊಂಡು ಪಾಂಡವ ವಿದ್ವೇಷವನ್ನು ಸಾಧಿಸುವುದಕ್ಕೆ ಮಾರ್ಗ ಯಾವುದು ಮಾರ್ಗಣ ಯಾವುದು ಅಂತ ಯೋಚಿಸ್ತಾ ಬಂದರೆ ಉತ್ತೇಜಕರಾದಂತಹ ಪ್ರವೃತ್ತಿಗಳೇ ಧರಾಶಾಯಿಗಳಾಗಿ ಹೆಣಗಳಾಗಿ ಮಲಗಿದ ಈ ಕಾಲದಲ್ಲಿ ರಣೋತ್ತೇಜನ ವಿಹೀನನಾಗಿ ಯಾರು ನನ್ನನ್ನೆತ್ತರಿಸ್ತಾ ಇದ್ರೋ, ತಮ್ಮ ವೀರವಾಣಿಯಿಂದ ನನ್ನನ್ನೆತ್ತರಿಸ್ತಾ ಇದ್ರೋ, ಈಗ ಶವಗಳಾಗಿ ನಮ್ಮನ್ನೇರಿ ಆದರೂ ನೀ ಎತ್ತರಕ್ಕೆ ಹೋಗು, ನೀ ಸಾಧಿಸಿಕೋ, ರಣದಿ ಮೂಲಕವಾಗಿ ನೀ ಹಂಬಲಿಸಿದ್ದೇನುಂಟು ಅದು ಸಾಧ್ಯವಾಗಲಿ ಅಂತ ಗತಚೇತನರಾದ ಮೇಲೂ ತಮ್ಮ ಶವದಿಂದಲೂ ಪ್ರಚೋದನೆ ಕೊಡ್ತಾ ಇದ್ರೆ ಇಲ್ಲ ಇಲ್ಲ, ಇಷ್ಟು ಸಹಾಯ ಮಾಡುವಂತಹ ತ್ರಿಕರಣ ಪೂರಕವಾಗಿ ಯತ್ನಿಸಿ ಪ್ರಾಣಾರ್ಪಣೆ ಮಾಡುವವರು ಜೊತೆಗಿದ್ದರು, ಅಪೇಕ್ಷಿತವಾದದ್ದು ಕೈ ಸೇರದೇ ಹೋಯಿತು ಅಂತಾದರೆ ಯಾವುದನ್ನು ಕಾರಣ ಅಂತ ಹೇಳುವ, ಯಾವುದನ್ನು ಕಾರಣ ಅಂತ ಹೇಳುವ, ಬಲ ಇಲ್ಲದ

0: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ರಂಗು ರಂಗದ ಬದುಕು.

0: कार्यक्रम
1: निखुल केनुंदुलर रेडियो सारंग 107.8 FM उंदु रंग रंग दा बदुक बिन्निरे पात्रे कते केनगा इनिता बिन्निर समाज सेवकी साहिती बोका निवृत्त शिक्षकी आदोपुना श्रीमती जानकी पुत्रन
2: इनिता बिन्निरे पात्रे कते कार्यक्रम निकले मात्रे गला मोके दिंजी सोल्मे ಈ ಕಾರ್ಯಕ್ರಮಡು ನಂಕ್ ಬಿನ್ನರಾತಿ ಕಿನರು ಸಾಹಿತಿ ನಿವೃತ್ತ ಶಿಕ್ಷಕಿ ಅಂಚನೆ ಸಮಾಜ ಸೇವಕಿ ಆದುಪ್ಪುನ ಜಾನಕಿ ಪುತ್ರನ್ ಉಳ್ಳಾಲ ಮೇರು ಒಂಜಿ ಸಾಹಿತ್ಯದ ಸೇವೆಯಾದ ಒಂಜಿ ಭೂಕುಂಡ್ಲ ಬುಡುಗಡೆ ಮಲ್ತೇರು ಬೊಳಂಗೆರೆ ಮಡಿಲಲ್ಲಿ ಪನ್ಪಿನ ಒಂಜಿ ಆತ್ಮಕಥೆನ್ಲ ಬರೆತೇರು ಅಂಚನೆ ಕರಿಣ ವರ್ಷ ಬುಡುಗಡೆ ಆತನು ಅಂಚನೆ ಸಮಾಜ ಸೇವೆಡು ಒಂಜಿ ಮಾಮಲ್ಲ ಪುದರ್ಲ ಪಡಿತೀರು ಶಿಕ್ಷಕಿಯಾದ ಭಾರಿ ಪೆರ್ಮೆನ್ಲ ಪಡಿತೀರು ಅಂಚನೆ ಜನಮೆಚ್ಚಿದ ಶಿಕ್ಷಕ ಪನ್ಪಿನ ಪುದರ್ನಲ್ಲ ಪುಗರ್ತೆನ್ಲ ಅಂಚನೆ ಒಂಜಿ ಪ್ರಶಸ್ತಿನ್ಲ ಪಡೆತಿನ ಒಂಜಿ ಸಾಧಕಿ ಪಂದು ಪನ್ನುಲಿ ಇನಿತ ಬಿನ್ನೆರ ಪಾತ್ರಗತೆ ಕಾರ್ಯಕ್ರಮಡು ಅರು ಬಿನ್ನೆರಾದ ತಿಕ್ಕಿನೇ ಎಂಗ್ಲೆಗೆ ಒಂಜಿ ಭಾಗ್ಯ ಪನ್ನುಲಿ ಅರ್ನ ಇಲ್ಲಡೆ ಎಂಗ್ಲು ಉಳ್ಳಾಲದ ಅರ್ನ ಇಲ್ಲಡೆ ಎಂಗ್ಲು ಬೈದ ಅಂಚನೆ ಈ ಪೊರ್ತುಡು ಅರಣ ಒಂಜಾತ ಪಾತ್ರನು ಕೇನ್ಗ ಅಂಚನೆ ಆರು ಮಲ್ತಿನ ಸಾಧನೆಲು ಬೊಕ್ಕ ಅರ್ನ ಒಂಜಾತ್ ವಿಚಾರನು ಎಂಕ್ಲು ಈ ಕಾರ್ಯಕ್ರಮ ಪಟ್ಟೋನುಗ ಜನಕ್ಕೆಕ್ಕ ಇನಿತ ಬಿನ್ನೇರ ಪಾತ್ರಗತೆ ಕಾರ್ಯಕ್ರಮ ಇರಿಗ ಮುಖ್ಯ ದಿಂಜಿ ಸೋಲ್ಮೆ
3: ಸೋಲ್ಮೆ
2: ಜನಕ್ಕೆಕ್ಕ ಇರು ಎಂಚ ಶಿಕ್ಷಣ ಕ್ಷೇತ್ರ ಬತ್ತರು ದಾಯಿಗೆ ಶಿಕ್ಷಕಿ ಯಾವಡು ಬಂದಿನ ಇರಿಗೊಂಜಿ ಆಸೆ ಪುಟ್ಟುಂಡು
3: ಶಿಕ್ಷಕಿ ಯಾವಡು ಬಂದಲ್ಲ ಆಸೆ ಇತ್ತು ಜಿ ಏನ್ ಬೇತನೆ ಫೀಲ್ಡ್ಗೆ ಪೋಡ್ ಬಂದಿತ್ತೆ ಅಣಲ ಎನ್ನ ತರಹಿಟವು ಶಿಕ್ಷಕಿ ಅದೇ ಬರೋಡು ಬಂದಿತ್ತುಂಡು ಅಂಚಾದ ಏನು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಪುರ ಮಲ್ತದ ಟೈಲರಿಂಗ್ ಪುರ ಮಲ್ತದ ಐಟು ಬಕ್ಕ ಏನು ಟೀಚರ್ ಟ್ರೈನಿಂಗ್ ಪೋದು ಶಿಕ್ಷಕಿ ಆಯ್ನಿ
2: ಇರಗೆ ಆಸೆ ಇತ್ತು ಹೆಂಚಿನ ಆವಡು ಬಂದ ಆಸೆ ಇತ್ತು
3: ಎಂಕ್ ಕ್ಲಾರಿಕಲ್ ಅಂಚ ಪೋಸ್ಟ್ಡು ಮತ್ತು ಉಪ್ಪೋಡು ಬಂದು ಹಿಂಗೆ ಅಂಜ ಆಸೆ ಇತ್ತುಂಡು
2: ಶಿಕ್ಷಕ ಜೀವನ ಪನ್ಪಿನ ಕಾಂಡೆಡ್ದು ಭಯ ಮುಟ್ಟ ಜೋಕ್ಲೊಟ್ಟಿಗೆ ಪುನಃ ಅಕ್ಲೇನ ವಿದ್ಯೆ ಕಲ್ಪನು ವಿದ್ಯೆ ಬುದ್ಧಿನ ಕಲ್ಪನು ಒಂಜಿ ಮಲ್ಲ ಬೇಲೆ ಅಂಚನೆ ಭಾರಿ ಒಂಜಿ ಕಷ್ಟದ ಬೇಲೆ ಎಲ್ಲ ಪನ್ನುಲಿ ಅಕ್ಲೇನ ಮಾತ್ರ ಒಂಜಿ ಆತ ಜೋಕ್ಲೇನು ಇಲ್ಲಡೆ ಒಂಜಿ ರಡ್ಡು ಜೋಕ್ಲೇನು ಸುಧಾರ್ಪೇನೆ ಇತ್ತದ ಕಾಲೋಡು ಭಾರಿ ಕಷ್ಟ ಆಪುಂಡು ಅಂಚಿನ ಅಲ್ಪ ಒಂಜಾತ ಅಯ್ಯ ಅಜಿಪ ಜೋಕ್ಲೇನು ಒಂಜಿ ಸಾಲಡ್ ಸುಧಾರ್ಪಣೆ ಬಂಡ ಅಕ್ಲೇಗೆ ವಿದ್ಯೆನ ಕಲ್ಪವನಿ ಅಕ್ಲೇನು ಅಕ್ಲೆ ತತ್ತು ಪೋನಗ ಎಡೆ ಸಾಧಿಗೆ ಅಕ್ಲೇನು ಲೆತ್ತೊಂ ಬರ್ಪಿನ ಅಕ್ಲೆಗೆ ಎಡ್ಡೆ ವಿದ್ಯೆ ಬುದ್ಧಿನ ಕೊರ್ಪಿನ ಅಂಚಿನ ಒಂಜಿ ಒಂಜೆ ಮಲ್ಲ ಒಂಜಿ ಒಂಜಿಲೆ ಕೂಡ ದೇವರಿನ ಕೆಲಸ ಅಂದ್ಲ ಪನ್ನುಲಿ ಗೇನನ್ನು ಪುಟ್ಟವನು ಅಕಲ ಮನಸ್ಸು ಗೇನನ್ನು ಅರಳವನ್ನು ಒಂಜಿ ಒಂಜಿ ಕೆಲಸ ಮಲ್ತಂದಾಗ ಈ ಕೆಲಸದ ಬಗ್ಗೆ ಇರಿಗೆ ತೃಪ್ತಿ ಉಂಡ ಎಂಚ
3: ಮಸ್ತ್ ತೃಪ್ತಿ ಉಂಡು ಪನ್ನಗ ಕೆಲಸ ಇಡು ನಿಜವಲ್ಲ ಶಿಕ್ಷಕ ಯಾವ್ದು ಒಂದು ಹಿಂಗಿತ್ತು ಜಿ ಆಣಲ ನಿಕ್ಕ ಬತ್ತಿನಟ್ಟು ಬಕ್ಕ ಎಂಕ್ ಜೋಕುಲ್ನೊಟ್ಟಿಗೆ ಉಪ್ಪುನ ಒಂಜಿ ಅವಕಾಶ ಜೋಕುಲು ಮುಗ್ಧ ಮುಗ್ಧ ಜೋಕುಲು ದೇವೇರನಂಚಿನ ಭಾವನೆ ಅಕ್ಲಡ ಇದಾಲ ಕಲ್ಮಶಜ್ಜಿ ಜೋಕುಲೇಡ ಅಂಚ ಜೀವಂತ ಜೋಕುಲ್ನೊಟ್ಟಿಗೆ ಒಂಜಿ ಕೆಲಸ ಮಲ್ಪುನ ಯೋಗ ಪನ್ನಗ ಬಾರಿ ಮಲ್ಲ ಯೋಗ ಬಂದೆ ಅನ್ನುವೆ ಅಂಚ ಅದು ಆ ಕೆಲಸ ಇಂಕ ಬಕ್ಕ ಮಸ್ತ್ ತೃಪ್ತಿ ಕೊರುಂಡು ಏನನ್ನು ಯಾನು ಐಟು ಮಸ್ತ್ ತೊಡಗಿಸಿಯ ಅಂಚ ಜೋಕುಲ್ನ ಒಂಜಿ ಉದ್ಧಾರಗೋಸ್ಕರ ಜೋಕುಲೆಗೆ ಒಂಜಿ ಹುಷಾರಾವುಡು ಪನ್ನಗ ನಮ್ಮ ಈ ನೆಟ್ಟದ ಏರಿಯಾಡು ಮತ್ತು ಜೋಕ್ಲೆಗೆ ಇಲ್ಲಾಡು ಮತ್ತು ಹೆಚ್ಚ ಕಲ್ಪವಜೇರು ಅನ್ಎಜುಕೇಟೆಡ್ ಜನಕ್ಲುಪ್ಪನು ಮಾತ್ರ ಅಂಚಿನ ಜೋಕ್ಲಿನೊಂಜಿ ಮಿತ್ತಕ ನೋಡಿ ಬಂದು ಜೋಕ್ಲೆಗೊಂಜಿ ಶಿಕ್ಷಣ ಕೊರಡು ಬಂದು ಸ್ಪೆಷಲ್ ಕ್ಲಾಸ್ ಮಾತ ಮಲ್ತದ್ದು ಜೋಕ್ಲೆಗೊಂಜಿ ಒಂಜಿ ಎಡ್ಡೆ ಒಂಜಿ ಕಾರ್ಯಕ್ರಮ ಎನ್ನ ಮನಸ್ಸಿಗೆ ತೃಪ್ತಿ ಆಗ್ಲೇಕನ ಎನ್ನ ವೃತ್ತಿನ ಯಾನು ಮಲ್ತದೆ ಬಂದು ಪನಿಯರೆ ಅಂಕ ಹೆಮ್ಮೆ ಹಾಕೊಂಡು
2: ಇರ್ಪಂಡರು ಬಡಪತ್ರ ಇತ್ತಿನ ಜೋಕ್ಲೆಗೆ ಒಂಜಿ ಅಕ್ಲೆಗೆ ಗೇನ ಪುಟ್ಟವನು ಒಂಜಿ ಬೇಲೆ ಮಲ್ಪನ ಸುರು ಸುರುಕು ಒಂಜಿ ಇರಿಗ ಆ ಬೇಲೆದ ಬಗ್ಗೆ ಆಗ ಶಿಕ್ಷಕಿ ಕೆಲಸಕ್ಕೆ ಆತ ಉಮೇದು ಇಜ್ಜಿಂಡಲ್ಲ ಬೊಕ್ಕ ಬೊಕ್ಕ ಇಟ್ಟು ಸೇರಿ ಬೊಕ್ಕ ಮಸ್ತು ಉಮೇದು ಬತ್ತಿನ ಎರಡು ಬೊಕ್ಕ ಇರಿಗ ಎಡ್ಡೆ ಪುಗಾರ್ತೆಲ್ಲ ತಿಕ್ಕೊಂಡು ಎಡ್ಡೆ ಪಾಠ ಕಲ್ಪವಿರ ಇಂಕ್ಲಿಗೆ ಎಡ್ಡೆ ಶಿಕ್ಷಕಿ ಬಂದ್ಬಿಟ್ಟು ಅವತ್ತಂದೆ ಆ ಇರಿನ ಬೇಲೆಗೆ ಬಡೋದು ಒಂಜಿ ಜನ ಮೆಚ್ಚಿದ ಶಿಕ್ಷಕಿ ಬಂದ್ಬಿನ ಒಂಜಿ ಇರಿಗ ಒಂಜಿ ಸರ್ಕಾರದ ಪ್ರಶಸ್ತಿಲ ತಿಕ್ಕೊಂಡು ಅವು ಆಯ್ತ ಎಡ್ಡೆ ಬೇಲೆ ಇರಿನ ತೂದು ಅವಕ್ಕೆ ಇರಿಗ ಒಂಜಿ ಮನದಿಗೆ ಮಲ್ಪುಣ ದಾದ ಮತ ಶಾಲೆಡ್ ಬದಲಾವಣೆ ಕನ್ಯಾರಿ
3: ಶಾಲೆಡ್ ಫಸ್ಟ್ ಶಾಲೆಡ್ ಮತ್ತ ಬೋರ್ಡ್ ಮತ್ತು ಒಂಜೊಂಜೆ ಬೋರ್ಡ್ ಇತ್ತೀನಿ ಕ್ಲಾಸ್ ಅಡು ಅವು ಎಂಗ್ಲಿಗೆ ಏ ಒಂದು ಇತ್ತು ಜಿ ಅಪ್ಪಗ ಮತ್ತೆ ಹೆಚ್ಚು ಸವಲತ್ತು ಮತ್ತೆ ದಾಲ್

ಜಿತ್ತೆ ಮಾತ ಸವಲತ್ತು ಮಾತ ಬೈತುಂಡು. ಅಪ್ಪಗ ಪ್ರತಿ ಕ್ಲಾಸ್ಗೆ ಸಾಧಾರಣ 18 ಕ್ಲಾಸ್ ಇತ್ತುಂಡು. ಒಂಜೇಡ್ದು 4 ಮುಟ್ಲ ಮೂಜಿ ಮೂಜಿ ಡಿವಿಜನ್, ಐನೇಡ್ದು 7 ಮುಟ್ಲ ರೆಡ್ ರೆಡ್ ಡಿವಿಜನ್, ಅಂಚ 18 ಕ್ಲಾಸ್ ಇತ್ತುಂಡು. ಆ 18 ಕ್ಲಾಸ್ಗಳ ಸುರೂಟು ಗೋಡೆಗೆ ಮಾತ ಬೋರ್ಡ್ ಒಂದು ಮಲ್ಪಾಯಿನಿ. ಬೋರ್ಡ್ ಏವೊಂದಿತ್ತು ಜಾವು ಜೋಕ್ಳಿಗೆ ಪನ್ನಗ ಒಂಜು ಪೀರಿಯಡ್ ಪ್ರಕಾರ ಪಾಠ ಮಲ್ತದ್ದು ಪೋನಾಗ ಹುಷಾರದ ಜೋಕ್ಳು ಬರೀಪೇರು, ಹುಷಾರಿದ್ದ ನಕ್ಕಲು ಅವೇನು ಬಾಕಿ ದೀಪೇರು. ಐಕಾದ್ರೆ ಅವು ಐ ಟಿ ಇತ್ತುಂಡ ಒಂತೆ ಬಾಕಿದ ಪೀರಿಯಡ್ ಆಡ್ಲಕ್ಕಲು ಪುರುಸೊತ್ತು ಪೋನಾಗ ಬರೆಯೋಡು ಬಂದು ಅಂಚ ಪ್ರತಿ ಕ್ಲಾಸ್ಗಳ ರೆಡ್ ಬೋರ್ಡ್ ಮಲ್ಪಾಯಿನಿ ಗೋಡೆಡು. ಐಟ ಪಕ್ಕ ನೀರದ ವ್ಯವಸ್ಥೆ ಹಳೆ ವಿದ್ಯಾರ್ಥಿ ನಕ್ಲೇನು ಪತ್ತದ್ದು ಶಾಲೆಗೆ ಒಂಜಿ ನೀರದ ವ್ಯವಸ್ಥೆ ಎಲ್ಲ ಮಲ್ತುಂಡು. ಬಕ್ಕ ಫ್ಯಾನ್ ಪ್ರತಿ ಕ್ಲಾಸ್ಗಳ ಈ ದಾನಿ ನೌಕರಿ ಮಾತ ಬಂದಾಗ ಅಕ್ಕಳ್ಡ ಪಂಡದ್ದು ಮತ್ತು ಶಾಲೆದ ವಿಷಯ ಮಾತ ಪಂಡದ್ದು ಬಕ್ಕ ಅವು ಫ್ಯಾನ್ ಪಾಡದ ಅವು. ಬಕ್ಕ ಮೂಜಿ ವರ್ಷ ಅಪ್ಪಗ ಪಬ್ಲಿಕ್ ಪರೀಕ್ಷೆ ಇತ್ತುಂಡು. ಆ ಪಬ್ಲಿಕ್ ಪರೀಕ್ಷೆಡು ಮೂಜಿ ವರ್ಷಲ್ಲ ಇಂಕ್ಲು 100% ರಿಸಲ್ಟ್ ದೇದ ಅಂಚ ಇಂಕ್ಲಿಗೆ ಇಂಕ್ಲ ಮ್ಯಾನೇಜ್ಮೆಂಟ್ ರಿಸಲ್ಟ್ ದೆತ್ತಿನಕ್ಕಾದ್ರೆ ಇಂಕ್ಲಿಗೆ ಮಾತ ಟೀಚರ್ಸ್ ನಕ್ಲಿಗ್ಲ ಉಡುಗೊರೆ ಕೊಡ್ತೀರಕ್ಕಲು. ಬೊಕ್ಕ ಶಾಲೆಗೆ ಒಂಜಿ ತೋಟ ಮಲ್ತದ ತೋಟ ಪನ್ನಗ ಕೈತೋಟ ಬಂದು ಪನ್ ಅಂದ ಕೈತೋಟ ಎಲ್ಲ ಪನೋಲಿ ಒಂದು ಲಾನ್ ಲಕ್ಕನೆ ಒಂಜಿ 5 ಅಂಕಣ ಪಾಡ್ದು ಮಲ್ತದ ಅವು ತೋಟಗಾರಿಕೆ ಇಲಾಖೆಡ್ಲ ಇಂಗ್ಳಿಗೆ ಪ್ರೈಸ್ ದಿಗಿದ್ದು ಪ್ರೈಸ್ ದಿಗಿದ್ದು. ಐಟ ಬಕ್ಕ ಇಂಕ್ಳು ಒಂಜಿ ಕಾನ್ಸೆಪ್ಟ್ ಮಲ್ತದ ಒಂಜಿ ನಮ್ಮ ಐಸಿರದ ತುಳಸಿರಿ ಬಂದು ಅವು ಫಸ್ಟ್ಗೆ ಕನ್ನಡೋಡಿತ್ತುಂಡು. ಐಟ ಬಕ್ಕ ಇಂಕ್ಲವೇನು ತುಳುಟು ಮಲ್ತ ಅವು 14 ಸರ್ತಿ ಇಂಕ್ಲವೇನು ಪ್ರದರ್ಶನ ಮಲ್ತದ ಮಲ್ಲ ಸ್ಟೇಜಿಡೆ ಪ್ರದರ್ಶನ ಮಲ್ತದ ವೈಟ್ ಬೀಚ್ ಫೆಸ್ಟಿವಲ್ ಅಬ್ಬಕ್ಕ ಉತ್ಸವ ಐಟ್ ಪಕ್ಕ ಇಂಕ್ಲೈಕ್ ತುಳುಟು ಐಸಿರದ ತುಳುಸಿರಿ ಬಂದು ದಿತ್ತ.

0: ಅಪಾಯಿಂಟ್ಮೆಂಟ್ ಆಗಿನ ಪುರ್ತುಡೆ ಎಂಕ್ ಸರ್ಕಾರದ ಒಂಜಿ ಕೆಲಸ ಅಲ್ಬತ್ತದಿತ್ತುಂಡು. ಅವೇ ಸಮಯಡು ಎನ್ನ ಇಲ್ಲಿ ಶಾಲೆದ ಮಗುವೀರ ಶಾಲೆದ ಕೈತಾಳ್ಡು ಅಲ್ಪಲ ಒಂಜಿ ಪೋಸ್ಟ್ ಖಾಲಿ ಇತ್ತುಂಡು. ಅಪ್ಪಗ ಮೂಜಿ ಜಾಗ ಇಡ್ಲೆ ಕೆಲಸ ಇತ್ತುಂಡು. ಅಪ್ಪಗ ಯಾನೆಟ್ಟೆ ಶ್ರೆಲ್ಲ ಮೆರೆಸಿಡಿತ್ತೆ. ಅಪ್ಪಗ ಇಲ್ಲದ ಒಕ್ಕಳು ಪಂಡೇರು ದೂರ ಮಾತ ಪೋಪಿನ ಬೊರ್ಚಿ ಒಂದು ಕೈತಾಳ್ಡೆ ನಂಗೆ ಟೈಮ್ಲ ಉಳಿತಾಯ ಹಾಕೊಂಡು ಬಕ್ಕ ಬಸ್ ಪತ್ತೋಡ್ ಬಂದಿಜ್ಜಿ ಬಂದು ಪಂಡಿನೇಕಾದ್ರೆ ಯಾನು 1973 ಇಸವಿಡಿ ಯಾನು ಉಳ್ಳಾಲದ ಮಗುವೀರ ಶಾಲೆಗೆ ಯಾನು ಸೇರಿಯ ಒಂಜಿ ವಿಶೇಷ ದಾಣೆ ಪಂಡ ಎಂಕ್ ಕಲ್ಪದಿನ ಗುರುನಕ್ಕಲೇ ಅಲ್ಪ ಇತ್ತಿರು ಅಕ್ಕಳನ್ನ ಒಟ್ಟಿಗೆನೆ ಒಂಜಿ ಕೆಲಸ ಮಲ್ಪುನ ಒಂಜಿ ಭಾಗ್ಯ ಎಂಕ ತಿಕ್ಕೊಂಡು ಒಂಜಿ ಎಂಕ್ ಜಿಂಜ ಖುಷಿ ಕೊಡ್ತುಂಡು. ಅಂಚೆ 1973 ಎನ್ನಡೆಗೆ ಬತ್ತದ ಅಲ್ಪನೇ ಅನ್ ಪಕ್ಕ ಟೀಚರ್ ಅದು ಕೆಲಸ ಮಲ್ತೆ 1998 ಹಿಡಿದು 2004 ಮುಟ್ಲ ಏನು ಮುಖ್ಯೋಪಾಧ್ಯಾಯಿನಿ ಅದು ಬಡ್ತಿ ಆದು ಅಪಕ ಸುಮಾರು ಮತ್ತೆ ಇಂಚನೆ ಮಾತ ಈ ಕೆಲಸ ಮಾತ ಎಂಕ ಮಲ್ಪೆರೆ ಸಾಧ್ಯ ಅಂಡು
1: 100% ಇದೆತ್ತರು ಬಂದರು 10% ವಾ ವಿಧಾನ ಕಲೆ ಗುಂಚಿ ಶಿಕ್ಷಣ ಕೊರಿಯರು
0: ಅವು ಎಂಕಲು ಮಾತ ಟೀಚರ್ ನಕ್ಲ ಕೈತಲ್ ಎಂಕಲು ಕಾಣಿ 8:30 ಎಂಕಲು ಶಾಲೆ ಇಡೋಲ್ಲ ಹೋದು ಶಾಲೆ ಶುರು ಆಪಿನ ಎಂಕಲಿಗೆ 1:30 ಎಂಕಲು 8:30 ಹೋದಾಕ್ಲೆ ಸ್ಪೆಷಲ್ ಕ್ಲಾಸ್ ಮಾಲ್ಪೋನು ಹಾ ಕಾಣ್ಡೆ ಹೋದು ಐಟ್ ಪಕ್ಕ ಬೈಯಾಡು ಅವು ಕಾಣದ ಕ್ಲಾಸ್ ಒಂಜಿ ಟೀಚರ್ ನಕ್ಲು ಮಾತಿರಲ್ಲ ಇದು ಕ್ಲಾಸ್ ಮಲ್ಪುವೇರ ಪನ್ನಗ ಬರ್ರೆ ಆಪಿನಕ್ಲು ಬರ್ಪೇರ ಪಗ ಬೈಯಾಡು ಶಾಲೆ ಬುಡಿ ಬಕ್ಕಲ ಎಂಕಲು ಕುಲ್ಲುದು ಅಕಲೆಗಿತ್ತೆ ಮನದನಿದ ಒಂದು ಪಿರವಿತ್ತಿನ ಬರವಣಿಗೆಡು ಪಿರವಿತ್ತಿನ ಜೋಕ್ಲಿಗೆ ಬರೇ ಓದು ನೆಟ್ಟು ಮತ್ತು ಪಿರವಿತ್ತಿನ ಜೋಕ್ಲಿ ಒಂಜಿ ಸಪ್ರೇಟ್ ಕುಲ್ಲದು ಅಕ್ಲೊಂಜಿ ತುಂಬು ಬರ್ಪಿಲಕ್ಕನೆ ಮಲ್ತದ ಅಕ್ಲೆಗಲೊಂಜಿ ಸ್ಪೆಷಲ್ ತರಗತಿ ಮಲ್ತದ್ದು ಎಂಕಲು ತರಬೇತಿ ಕೊರೊಂದಿತ್ತ ಅಂಚಾದ ಎಂಕ್ಲಿಗೆ 100% ರಿಸಲ್ಟ್ ಎಂಕ್ಲಿಗೆ ದಪ್ಪರೆ ಅಂಡ್
1: ಈ ಶಿಕ್ಷಕಿ ಬಕ ಜೊತೆಟ್ ಸಮಾಜ ಸೇವಕಿ ಅದು ಒಂಜಿ ಅತ್ ಬರವುದ ಇರು ಬೇಲೆಲ್ಲ ಮಲ್ತಾರೆ ಒಂಜಿ ಭೂಕುಂಡ್ಲ ಆತ್ಮಕಥೆನೆಲ್ಲ ಬರೆಯಾರು ಐಕ್ಯ ಬರ ಎಂಚ ಪೊರ್ತು ಇರೇ ತಿಕ್ಕೊಂದ್ರು ಬಕ ಇಲ್ಲಡೆ ಮಾತ ಇರೇಗ ಸಹಕಾರ ಎಂಚ ತಿಕ್ಕೊಂದಿತ್ತು
0: ಇಲ್ಲಡೆ ಅಪ್ಪಗ ಅಮ್ಮ ಇತ್ತಿರು ಎನ್ನ ಮೈತಿದಿತ್ತ ಎಂಕಲು ನಟ್ಟೆ ಮಸ್ತ್ ಜನ ಇತ್ತ ಯಾನ್ ಕಾಂಡೆ ಪೋಂಡ ಕಾಂಡದ ಕೆಲಸನ ಯಾನು ಮಲ್ತದ್ಕೊಂಡ ಬಯ್ಯದ ಕೆಲಸವನ್ನು ಮಾತ ಅಮ್ಮನ ಮಕ್ಕಳು ಮಲ್ತೊಂದಿತ್ತೇರು ಬಕ್ಕ ಕೆಲಸದ ಪರವಾಗಿ ಎಂಕ್ ಶಾಲೆ ಉಡುಪ್ಪನಾಗ ಎಂಕ್ ಬೇತೆ ಸಮಾಜ ಸೇವೆ ಅವಡು ಅಥವಾ ಪುಸ್ತಕದ ವಿಷಯ ಅವಡೆ ಅಂದಾಲ ಮಲ್ತದ ಜಪಗ ಎಂಕ್ ಒಂಜಿ ಬಿಡು ಸಮಯಡು ಒಂಜಿ ತಿಕ್ಕನಾಗ ಇಟ್ ಎಂಚಿನಾಡಲು ಒಂಜಿ ಮಲ್ಪೋಡು ಮನಪಿನ ಒಂದು ಬತ್ತುಂಡು ಪುಸ್ತಕ ಬರೀತೀನಿ ಯಾನು ಕೊರೋನಾದ ಟೈಮ್ಡು ಅಪಗ ಈ ಒಳ್ಳೆಗಳ ಪಾವರೆಜ್ಜಿ ಜನಕ್ಕಳು ಮತ್ತು ಪೋಡಿ ಹೊಂದಿತ್ತೇರು ಸೈ ಹೊಂದಿತ್ತೇರು ಬಕ್ಕ ಪಾತೆರೆಲ್ಲ ಪೋಡಿ ಹೊಂದಿತ್ತೇರು ಆ ಪೊರ್ತುಡು ಎಂಕ ಕುಲ್ಲನಗ ಬಾರಿ ಬೋರಾಂಡು ಅಂಚೆ ಯಾನು ಎನ್ನು ಒಂಜಿ ಮೇರು ಭಾರತ ಹೈಸ್ಕೂಲ್ದ ವಾಸ್ತೇವರ ಪಂದುಲ್ಲೇರು ಅರಡ ಪಂಡ್ಯ ಭಾರಿ ಬೋರಾಪುಂಡು ಕುಲ್ಲನಗ ದಾದ ಮಲ್ಕು ಒಂದು ಗೊತ್ತಾಪು ಜಿ ಒಂದು ಐಕಾರ ಪಂಡೇರು ಈರು ಈರ್ನೇ ಒಂಜಿ ಆತ್ಮಕಥೆ ಬರೆಯವ್ಲಿ ಅಂದು ಅಪಾಗ ಯಾನು ಯಾ ಪಂಡ್ಯ ಎಂಕೈತ ಬಗ್ಗೆ ದಾಲೋ ಗೊತ್ತುಜ್ಜಿ ಬರೆವರೆ ಯಾನು ಬರೆತಿನಲ್ಲ ಹತ್ತು ದುಂಬು ಒಂದು ಅಪಾಗ ಯಾನು ಈರೆಗೆ ಪ್ರಶ್ನೆ ಮಾತ ಕಡ್ಪುರುವೆ ಈ ರೈಕ್ ಸಕ್ಕನೆ ಮರೇ ಒಂದು ಪೋಲಿ ಪುಸ್ತಕ ಉಡುಪು ಅಂತ ಬರೀ ಒಂದು ಪೋಲಿ ಬಂದು ಅಂಚೆ ಒಂಜಿ ವರ್ಷ ಮುಟ್ಲವೇನು ಬರೀತೀನಿ ಬರೆದ ಆರೆಗೆ ಒಂದು ಮಲ್ತೊಂದಿತ್ತೀನಿ ಆರವೇನು ಪುಸ್ತಕದ ರೂಪಡು ಮಾತ ಒಟ್ಟು ಮಲ್ತದ್ದು ಐಕ್ ಹೆಚ್ಚಿನ ಶ್ರಮ ಆರೇ ಮಲ್ತಿದ್ದೀನಿ ವಾಸುದೇವರಾವು ಅಂದಿತ್ತು ಬ್ಯಾಂಗ್ಳೂರು ಡುಲ್ಯರಾರು
1: ಇತ್ತೆ ನಿವೃತ್ತಿ ಆಗ್ಬೇಕ ಇರ್ನ ಜೀವನ ಎಂಚ ಉಂಡು ಒಂಜಿ ಆತ ಸಮಾಜ ಸೇವೆ ಒಂಜಿ ಈರೆಗ ಪೊಲ ಬಲ ಉಂಡು ಆಯ್ತ ಪಿರೋಡ್ ಒಂಚೂರು ಬೆನ್ ಪಾಟಿಗೆಲ್ಲ ಮಲ್ತಿದ್ದಾರೆ ಸಮಾಜ ಸೇವೆ
0: ಸಮಾಜ ಸೇವೆ ಪಂಡ ನಮ್ಮ ಉಳ್ಳಾಲದ ಶಾರದ ನಿಕೇತನ ಸಾರ್ವಜನಿಕ ನವರಾತ್ರಿ ಉತ್ಸವ ಬಂದುಂಡು ಅಡೆಗೆ ಏನನ್ನು ಗಡಿಗಡಿಲೆ ತೊಂದಿತ್ತೇರು ಎಂಕ ಪಂಡ ಒಂಜಿ ವೈಕಲ ಸೇರಿಂಡ ನಮ್ಮ ಇಟ್ಟು ಕೆಲಸ ಮಲ್ಪೋಡು ಶಾಲೆಡು ಶಿಕ್ಷಕಿ ಅದಪ್ಪನಗ ಇಟ್ಟು ಕೆಲಸ ಮಲ್ಪರಿ ಹೆಂಗೆ ಟೈಮ್ ಉಜ್ಜಿ ಅಪ್ಪಗ ಏನು ಓಡೆಗ್ಲೆ ಪೋಂದಿತ್ತುಜ್ಜಿ ಐಟ್ ಯಾನು ಗೌರವ ಅಧ್ಯಕ್ಷರಾದು ಅಂತೆ ಒಂದು ಆಜು ವರ್ಷ ಎತ್ತೆ ಬಕ್ ಅಧ್ಯಕ್ಷರಾದು ಅಲ್ಪಲ್ಲ ಕೆಲಸ ಮಲ್ತದ ಮಲ್ತದ್ದು ಎಂಕಲು ಮತ್ತು ಈ ದೇವರೇಗ್ ಶಾರದ ಮಾತೆಗೆ ಎಂಕಲು ಮಾತ ಒಂಜಿ ಬಂಗಾರದ ಸರಮಲ್ಪದ ಬಕ್ಕ ಒಂಜಿ ಹವಳದ ಸರಮಲ್ಪದ ಬಕ್ಕ ಪೂಜೆದ ಒಂಜಿ ಟಿಕೆ ಒಂಜಿ ಸ್ಪೆಷಲ್ ಪೂಜೆ ಬಂದು ಒಂಜಿ ಮಲ್ಪವೇರು ಅಲ್ಪ ಏಪಲ್ಲ ಪ್ರತಿ ವರ್ಷ ಅಲ್ಲ ಇತ್ತೆಲ್ಲ ಆ ಒಂದುಂಡು ಅಪ್ಪಗ ಎಂಕಲು ಆ ಟಿಕೆಟ್ ಮತ್ತು ಹೆಚ್ಚ ಸೇಲ್ ಮಲ್ತೊಂದಿತ್ತು ಜಿ ಆ ಪೋ ಒಂದಿತ್ತು ಜಿ ಸಾಧಾರಣ ಜನ ಬರೊಂದಿತ್ತಿರು ಎಂಕಲು ಯಾನಲ್ಪ ಅಧ್ಯಕ್ಷದ ಆಯ್ನಿಟ್ಟು ಬಕ್ಕ ಮಾತ ಕಮಿಟಿದಕ್ಕಳು ಮಾತ ಒಟ್ಟು ಸೇರಿದು ಇಲ್ಲಿ ಇಲ್ಲಿ ಪೋದಿ ಎಂಕಲವೇನು ಮಾರಾಟ ಮಲ್ತಿನಿಟ್ಟಾದ್ರೆ ಅಲ್ಪ ಜನ ಏತು ಬತ್ತಿರು ಪಂಡಗ ಕುಲ್ಲೇರ ಜಾಗ್ಯಜ್ಜಂದಿನಾತ ಜನ ಬತ್ತಿರು ಅಂಚಿನ ಒಂಜಿ ವ್ಯವಸ್ಥೆ ಮಾತ

0: ಒಂಜಿ ಮೆಂಬರ್ ನಕಲ್ನ ಸಹಾಯಡಿ ಇಂಕ್ಲು ಮಲ್ತದ. ಬೊಕ್ಕ ಉಳ್ಳಾಲದ ಮಹಿಳಾ ಸೇವಾ ಸಂಘ ಅವೇನು ತುಂಬ ಎಂಕಲ್ನ ಅನ್ಯ ಒಂದು ಅಕ್ಷರ ದಾಲ ಗೊತ್ತುಜನ್ನಕ್ಲು ಶಾಲೆಗೆ ಪೋವಂದಿ ನಕಲು ಸ್ಥಾಪನೆ ಮಲ್ತೀನಿ ಅವೇನು. ಐಟ್ ಬಕ್ಕ ಅಂಚನೆ ಪೋದು ಪೋದು ಖಾಲಿ ಮಹಿಳೆಯರೆ ನಡಪೋನು. ಅಂಚನೆ ಪೋದು ಪೋದು ಅವು ಎಂಚಿ ನಡಪನ್ನಾಗ ಲಾಸ್ಟ್ಗೆ ಸಂಘ ಮುರ್ಕುನಂಚಿನ ಪರಿಸ್ಥಿತಿಗೆ ಬತ್ತಂಡು. ಅಪ್ಪಗೆ ಎಂಕ್ ಎನ್ನ ಒಂಜಿ ಟೀಚರ್ ಉಳ್ಳ್ಯರು ಆರವಿನ ಮಹಿಳಾ ಸಂಘವನ್ನು ಮಲ್ತ ದಿನಾರು ಸೀತಮ್ಮ ಟೀಚರ್ ಬಂದು ಅರ್ಪಂಡಿರಿತ್ತೆ ಈ ರಿಟೈರ್ಡ್ ಆತಾತ ಇತ್ತೆ ಒಂಚೂರು ಸಮಾಜ ಸೇವೆಗೆ ಜತದವ ಸಂಘವನ್ನು ಒಂಜಿ ಸರಿ ಮಲ್ಕೋ ಅಂದು ಬಂಡೇರು. ಅಂಚ ಮಾತ ಸರಿ ಮಲ್ತದ ಇಟ್ ಪಕ್ಕ ಇತ್ತೆ ಎಂಕ್ಲು ಎಡ್ಡೆ ರೀತಿದವ ಕೆಲಸ ಎಂಕ್ಲು ಮಲ್ತೊಂದುಲ್ಲ. ಜೋಕ್ಲೆಗೆ ಒಂದು ಯೂನಿಫಾರ್ಮ್ ಕೊಡೊಂದುಲ್ಲ. ಬಕ್ಕ ಪಾಪ ದಕ್ಕಲಿಗೆ ಕ್ಯಾನ್ಸರ್ ದಕ್ಕಲಿಗೆ ಅಂತೆ ಕಾಸು ಸಹಾಯ ಮಲ್ತೊಂದುಲ್ಲ. ಬಕ್ಕ ಎಂಕ್ಲಿಗೆ ಮತ ದೇವಸ್ಥಾನ ಗೈಕ್ ನೆಟ್ಟು ಮತ ಎಡ್ಡೆ ಅಲ್ಪದ ಸೇವೆ ಮಲ್ಪರೆ ವನಸದ ಕೆಲಸ ಅಥವಾ ಅಲ್ಪ ಮಲ್ಪನ ಮತ ಕೆಲಸ ಕಾರ್ಯೋಡು ಮತ ಮಾತ ಇರಲ ಸೇರಿದು ಅವೇನು ಮಲ್ತೊಂದುಲ್ಲ. ಇತ್ತೆ ಒಂಜಿ ಕಂಚಿದ ಮೂರ್ತಿ ಅಪ್ಪಣೆ ಕುಲಗುರುನ ಮಾಧವ ಮಂಗಳ ಪೂಜಾರಿಯರ್ನ ಐಕ್ಲ ಎಂಕ್ಲು ಇತ್ತೆ ಕೆಲಸ ಮಲ್ತೊಂದು ಉಲ್ಲಾಯ್ತ ಪಿರೋಡೆ ಎಂಕಲ್ಡಾಪಿನ ಅತಿ ಕೆಲಸ ಮಲ್ಪಣೆ ಎಂಕ್ಲು.
1: ಅಂಚನೆ ಅವತ್ತೊಂದು ಇರು ಮೀನುಗಾರಿಕಾ ಸೇವಾ ಸಹಕಾರ ಸಂಘ ಅನೆತ್ತ ಅಧ್ಯಕ್ಷರ ಅದ್ಲುಲ್ಲರ ಈ ಅಧ್ಯಕ್ಷರ ಅಪ್ಪನ ಬಂಡ ಬಾರಿ ಒಂಜಿ ಕಷ್ಟದ ಕೆಲಸ ಎಂಚ ಒಂಜಿ ಅಧ್ಯಕ್ಷರಾದ ಮೀನುಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ದಾದವನ್ ಪರ ಇರ್ನ ಅನುಭವ
0: ಎಂಕ್ಲು ಪಡಿತರ ಮಾರಾಟ ಎಂಕ್ಲ ಮುಖ್ಯವಾದ ಸಹಕಾರ ಸಂಘ ಪಂಡ ಜನಕುಲಿಗೆ ಒಂಜಿ ಉಪಕಾರ ಮಲ್ಪನು. ನಮ್ಮ ಜನಕುಲ್ನ ಐತೆ ಐಟು ಮಾತ ಮಲ್ಪ ಉಪ್ಪುನಿ ಏರು ಮಲ್ಲಕುಲ್ ಪುರ ಮಲ್ಲ ಶ್ರೀಮಂತಿರ್ ಮತ ಅಕ್ಲಿ ಬೋಡಿ ತಿಲಕ ನಿಮ್ದು ಎಟ್ಟು ಮಾತ ಕನಪೇರು ಸಾಮಾನು ಮಾತ ಈ ಪಡಿತರ ಉಡುಪುನ ಮಾತ ಪಾಪದ ಅಕ್ಲಿ ಅಕ್ಕಲು ತುಲಿ ಬೆನಿಯರ್ಲ ಪೋಪೇರು ನೆಟ್ಟೆ ಅರಿ ಬನ್ನಗ ಒಂದು ಅರಿ ಇಲ್ಲ ದಾದ ಮಲ್ಪೇರು ಬನ್ನಗ ಅಕ್ಕಲಿಗೆ ಬರಿಯರ ಪುರ್ಸತ್ ಉಪ್ಪುಜಿ ಅಕ್ಕಲಿಗೆ ಅಕ್ಕಲಿಗೆ ಬಾಡ ತಿಂಗಳು 7 ಗಂಟೆ ಮುಟ್ಲ ಎಂಕಲ್ನ ಸೆಕ್ರೆಟರಿ ಕುಂತುದು ಬಕ್ಕ ಮೇರು ಪೈ ರೋಜಲ ಇತ್ತುದು ಅವೇನು ಮತ್ತೆ ಅಕ್ಕಲಿಗೆ ಆ ಅಕ್ಕಲ ಪಣ್ಣಿನ ಪೊರ್ತುಗ ಅಕ್ಕಲು ಬದದ ಅವೇನು ಕೊರೊಂದುಲ್ಲೇರು ಅವು ಅಕ್ಕಲಿ ತಿಕ್ಕ ಜಿಡ್ಬಕ್ಕ ನಮ್ಮ ಸಹಕಾರ ಮನಪಿನ ಒಂಜಿ ಅವು ಅರ್ಥ ಐಕ ಅರ್ಥ ಇಜ್ಜಿ ಬಂದೇನು ಅಕ್ಕಲಿಗೆ ಆ ಒಂದು ಉಪಕಾರ ಎಂಕ್ಲು ಮಲ್ತ ಜಿಡ ಅಂಚ ಅವು ಇತ್ತೆ ಪಡಿತಾರಡು ಇತ್ತೆಂಗಲಿಗೆ ಕಮಿಷನ್ಲ ತಿಕ್ಕುನೆ ಭಾರಿ ಪಿರ ಇತ್ತು ಎಂಕ್ಲ ಸಂಘ ಪಿರ ಬಂದಾಗ ಎಂಕಲಿಗೆ ಸರ್ಕಾರದ ವಾಸವಲತ್ತಲ ತಿಕ್ಕೊಂದಿತ್ತು ಜಿ. ಐಟ್ ಬಕ್ಕ ಕರ್ನಾಟಕ ಮೀನುಗಾರಿಕಾ ಇಲಾಖೆಡು ಒಂಜಿ ರಡ್ಡು ಒಂದು ಬತ್ತಂಡು ರಡ್ಡು ಒಂಜಿ ಪ್ರಾಜೆಕ್ಟ್ ಬತ್ತಂಡು ಒಂಜಿ ಐಸ್ ಪ್ರೀಸ್ ಮಲ್ಪುನ ಒಂಜಿ ಕಟ್ಟಡ ನಿಕ್ಲು ಮಲ್ತರಡ ಸರ್ಕಾರ ಅನುದಾನ ಕೊರ್ಪುಣ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ 25 ಸಹಕಾರ ಸಂಘ ಉಂಡು ಕೇಂದ್ರ ಎಚ್ಚಲ ಪೆರೆಯವು ಐಟ್ ಮಹಿಳೆಯರೇ ನಡಪವನ ಸಂಘ ಪನ್ನಕ ಒಂಜಿ 4 ಮಾತ್ರ ಐಟ್ ಒಂಜಿ ಎಂಕಲ್ನ ಅಂಚ ಐಟ್ ಎಂಕ್ಲಿಗೆ ಒಂಜಿ ಅನುದಾನ ತಿಕ್ಕಂಡು ಒಂಜಿ ಮೀನು ದಿವ್ಯರೆ ಐಸ್ ಫ್ರೀಸ್ ಮಲ್ಪುನ ಒಂಜಿ ಉಂದೆಟ್ಟು ಎಂಕಲಿಗೆ ಒಂಜಿ 10 ಲಕ್ಷದ ಒಂಜಿ ಪ್ರಾಜೆಕ್ಟ್ ಅವು ಐಟ್ 7.5 ಲಕ್ಷ ಸರಕಾರ ಕೊರ್ಕೊಂಡು 2.5 ಲಕ್ಷ ಎಂಕ್ಲು ಪಾಡರೆ ಆಡಲ ಎಂಕ್ಲಿಗವೇನು ಎಂಕ್ಲು ಸರಕಾರದ ತಿಕ್ಕು ನಾವು ದಾಯ ಬುಡುಪಿನಿ ಬಂದು ಪಂಡದ ಎಂಕ್ಲವೇನು ಮಲ್ತ ಮಲ್ತದ್ದು ಎಂಕ್ಲಿಗೆ ಐಟು 13.5 ಲಕ್ಷ ಮುಟ್ಲ ಆಂಡು ಅಂಚು ಎಂತಲ್ಲ ಮಲ್ತದ ಎಂಕ್ಲಿಗೆ ಇತ್ತೆ ಐಟ್ ಎಂಕ್ಲಿಗೆ ಒಂದು ಬಾಡಿಗೆ ಮತ ತಿಕ್ಕೊಂದು ಎಂಕ ಒಂಜಿ ಸೊಸೈಟಿ ಇತ್ತೆ ಒಂದು ಎಡ್ಡೆ ರೀತಿಗೆ ಬೈದಂಡು.
1: ಈ ಕಾರ್ಯಕ್ರಮದ ನಡುಟು ಇರ್ನ ಒಂದು ಇಷ್ಟದ ಪದ ಎಂಕ್ಲಿಗೆ ಕೇಳುಗರಿಗೆ ಕೆನ್ಪೌಡಂಡ ವಾ ಪದ ಇರಗೆ ಇಷ್ಟ
0: ಕಡಲ ರಾಜ ಒಂದೇ ಕಾಣಿಕೆ ಕಡಲ ರಾಜ ಕಾಣಿಕೆ ಉಡಲ ಭಕ್ತಿ ಕಾಣಿಕೆ ನೀ ಪೇರು ಪೂ ಪರುಂದು ಕೈ ಕಾಣಿಗೆ ಅರೆ ತರೈ ಬಚಿರೆ ಬಜೆ ಬುಲೆ ಕಾಣಿಗೆ ಕಾಣಿಗೆ ಕಾಣಿಗೆ ಈ ಮುಹೂರ್ತ ಪುಣ್ಯಮೆದ ಶ್ರಾವಣ ಮಾಸ ಆ ಪತ್ತು ಕೋಡಿ ಪರೋಡೆಂಕ್ಲೆ ಬಾಳ್ವೆದ ಬಹುಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ

0: ಈ ಕಾಣಿಕೆ ಅರೆ ತರೈ ಬಚಿರೆ ಬಜೈ ಬುಲೆ ಕಾಣಿಕೆ ಕಾಣಿಗೆ ಕಾಣಿಗೆ
1: ಪಾರಿ ಪೊರುಳದ ಒಂಜಿ ಪದ ಕಡಲರಾಜನ ಬಗ್ಗೆ ಇಪ್ಪಿನಂಚಿನ ಒಂಜಿ ಪದನು ಪಂಡರು.

0: ಇಲ್ಲ ಮುಂಜಾತ ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ. ಮುಂಜಾತ ಪೊಲಬ ಮಲ್ತು ಕೊರುಳ್ಳಿ
1: ಎಂಕ್ಳು ಮಲ್ಲ ಕುಟುಂಬದ ಇಲ್ಲದಕ್ಕಳು ಎಂಕಲ್ನ ಉಳ್ಳಾಲ ಚಾಮುಂಡೇಶ್ವರಿ ದೇವಸ್ಥಾನೋಡು ಒಂಜನೆ ಗುರಿಕಾರ್ಯರನ್ನ ಸ್ಥಾನ ಮಾಡೋಡು ಎಂಕ್ಳು ಇಲ್ಲ ಅಂಚ ಎಂಕ್ಳು ಇಲ್ಲಪ್ಪನಗ ಮತ್ತ ಎಂಕ್ಳನ್ನ ಇಲ್ಲಡು ಒಂಜಿ 33 ಜನ ಇತ್ತೀರು ಐಟ್ ಬಕ್ಕ ಮಾತ ಎಂಕ್ಳು ಎಂಕ್ಳು ಮಲ್ಲಾತೀನಿ ಎಂಕ್ಳನ್ನ ಮಾಮನಕನ ಜೋಕುಳು ಎಂಕ್ಳು ಮಾತ ಎಂಕ್ಳು ಒಟ್ಟಿಗೆನೆ ಇತ್ತೀನಿ ಪೂರಲ ಅಪ್ಪ ಗೊಂಜ ಕೂಡು ಕುಟುಂಬದ ಒಂಜಿ ಪೊರ್ಲುಂಡತೆ ಅವು ಇತ್ತೆಂಕ್ಳಿಗೈತ ಅನುಭವ ಒಂದುಂಡು. ಇತ್ತೆಂಕ್ಳು ಜನ ಕಡಿಮೆ ಒಂಜಿ ಸಪರೇಟ್ ಇಲ್ಲು ಮಲ್ತದ್ದು ಕಂಡ ನಿಬುಡೇದಿ ಪುಲ್ಲಿನ ಕ್ಲಾತಿ ಅಲ್ಲಿ ಪಂಚತ್ತು ಚಿಕ್ಕಮ್ಮನ ಜೋಕ್ಳು ಮಾಮನ ಜೋಕ್ಳು ಮಾತ ಒಟ್ಟಿಗೆ ಅದ ಒಂಜಿ ಖುಷಿಯೇ ಬೇತೆ ಅಂಚಿನ ಜೀವನ ಇತ್ತೆ ಇಜ್ಜಿ ಇರಗ್ಲ ಅವು ಐಟ್ ಮಸ್ತ್ ಉಪಕಾರ ಉಂಡ ಕೂಡು ಕುಟುಂಬಡು ಐಟ್ ಬಕ್ಕ ಎಂಕ್ಳ ಅಜ್ಜಿನ ಎನ್ನ ಅಮ್ಮನ ಅಜ್ಜಿನ ಅಮ್ಮನ್ಲ ಏನು ತೂತೆ ಐಟ್ ಬಕ್ಕ ಇಂಚಿನ ಕ್ರಮೇಣ ಮಾತಿರ್ಲ ಸಹಿತು ಸಹಿತದಿತ್ತೆ ಮಾತ ಮದ್ಮೆ ಮಲ್ತು ಕೊರ್ನೇಟ್ ಬಕ್ಕ ಪೂರ ಅಕ್ಕಲಕ್ಕಲ್ನ ಇಲ್ಲು ಮಲ್ತದ ಸಪ್ರೇಟ್ ಸಪ್ರೇಟ್ ಮಾತ ಒಳ್ಳೇರು ಅಂತೂ ಎಂಕ್ಳು ಎಡ್ಡೆ ಕೆಲಸ ಮಾತ ಅನಗ ಮತ್ತೆ ಎಂಕ್ಳು ಇಲ್ಲದ ಎಂಕ್ಳನ್ನ ಹಿರಿಯಕ್ಕಲ್ನ ಇಲ್ಲಡು ಒಟ್ಟು ಸೇರಿದು ಮಾತ ಮಲ್ತೊಂದುಲ್ಲ ಅಂಚ ಮಾತ ಒಂಜಿ ಎಡ್ಡೆ ರೀತಿ ಇಡು ಪ್ರೀತಿ ಇಡು ಮಾತ ಮಲ್ತೊಂದುಲ್ಲ ಎಂಕ್ಳು
0: ಇರ್ನ ದಾಂಪತ್ಯ ಜೀವನ ಬಕ್ಕ ಎಂಚ ಇರ್ನ ಜೋಕುಲ್ ಮಾತ
1: 1977 ಹೊಯ್ಗೆ ಬಜಾರ್ದ ಮೋಹನ್ದಾಸ್ ಸಾಲ್ ಏನು ಪನ್ಪಿನಾರೇನು ಮದ್ಮೆಂಡು ಐಟ್ ಬಟ್ಟ ಯಾನು ಅಕ್ಕಳಿನ ನಡೆಯುತ್ತೆ ಒಂಜಿ ಯಾಜಿ ವರ್ಷ ಅಲ್ಪೈತದಾಗಬೇಕ 1988 ಐಟ್ಲ ದುಂಬೆ ಒಂದು ಒಂಜಿ ಜಾಗದೆತ್ತದಿತ್ತೆ ಏನು ಐಟ್ ಎಂಕಲು ಕರಡ್ ಜನ ಸೇರಿದ ಒಂಜಿ ಇಲ್ಲು ಕಟ್ಟಿಯ ಇಲ್ಲು ಕಟ್ಟದು ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಜೋಕ್ಳು ಮತ್ತು ನೆಟ್ಟೆನೇ ಇತ್ತೀರು ಪೂರೇ ಇರಲ ಐಟ್ ಇತ್ತೆ ಸುಮಾರು ಜನ ತೀರು ಪೋಯರು ಅಂಚತ್ತೆ ಮೇರ್ಲತ್ತೆ ಒಂಜಿ ಫೆಡ್ರೇಷನ್ಡು ಒಂಜಿ ಹಂಗರ್ಗಟ್ಟೆ ಬ್ರ್ಯಾಂಚ್ಡು ಮ್ಯಾನೇಜರ್ ಆದಿತ್ಯರು ಬಕ್ಕ ಯಾನ್ಲತ್ತೆ ಅಲ್ಪ ಎಂಕ್ಳಿಗೆ ಮೇರು ಹಂಗರ್ಗಟ್ಟೆಗೆ ಉಪ್ಪನ ಮೇರಿಗೆ ಹೆಚ್ಚ ಬರಿಯಾರ ತಿಕ್ಕೊಂದಿತ್ತು ಜಿ ಅಂಜ ನೆಟ್ಟೆ ಜೋಕ್ಳು ಉಳ್ಳಿರು ಜೋಕ್ಳು ರೆಡ್ ಜೋಕ್ಳು ಒಟ್ಟು MS ಮಲ್ತಿದ್ದಿತ್ತಲ್ಲು ಬಕ್ಕೊರಿ ಇಂಜಿನಿಯರ್ ಅಂಚ ಹಾಲು ಕೆಲಸ ಹೊಡಿತ್ತಲ್ಲು ಒಯ್ಟೆ ನಮ್ಮ ಬ್ಯಾಂಗ್ಳೂರು IBM ಕೆಲಸ ಹೊಡಿತ್ತಲ್ಲು ಐಟೆ ಕೆಲಸ ಹಿಡಿಯುತ್ತಲ್ಲಿ ಒಂದು ಎಲ್ಲಿ ತೊಂದರೆ ತೋಜುಂಡು ಅಲ್ವಂತ ತೀರ್ಪಾಯಲ್ಲ ಅಲ್ಲಿಗೆ ಅಂದು ಎಡ್ಡೆ ಕೆಲಸ ಎತ್ತನ ಅಲ್ಲಿಗೆ ಅಮೇರಿಕ ಮಾತ ಪೋತಲಲ್ಲ ಬಕ್ಕ ಮಗೆ ಇತ್ತೆ ನೆಟ್ಟೆನೆ ಉಳ್ಳಿ ಮಗನ ಬಡಿದುಲ್ಲ ಉಲ್ಲಲ್ಲ ಬಾಲೆ ಉಲ್ಲಿ ಅಂಜಿ ತೆಂಕುಳು ಈತೆ ಜನ ಉಲ್ಲ ಇಲ್ಲಾಡ ಪುರ್ಸೊತ್ತುಪ್ಪನಗೋದೆ ತರಕಾರಿ ಮಾತ ಮಲ್ಕೊನು ಅಂಚ ತರಕಾರಿ ಒಂದು ಬೀಜಗಂತ ದೈಟೆ ಮಂತ ಬಿಡ್ದು ಸುಮಾರು ತುರೆ ಮಲ್ತೆ ಐತೆ ಕಂಚಲ ಆತಂದು ಅಂಚ ಪೂರ ಮಲ್ತೊಂದುಲ್ಲೆ ಬಿಡು ಸಮಯದ ಒಂದು ಉಪಯೋಗ ಹಾಕೊಂಡು ಅಂಚ
0: ಇರಿಗೆ ಬಡದು ಒಂಜಿ ಇಷ್ಟದ ಒಂಜಿ ಪದನ ಇತ್ತೆ ಪ್ರಸಾರ ಮಲ್ಪಡಂಡ ಓ ಪದನ ಪ್ರಸಾರ ಮಲ್ಪಡ ಬಂದು ಇರು ಬೈಕ್
1: ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ
0: ಬಾರಿ ಪೊರುಳದ ಪದನ ಕೇಂದ್ರ ಒಂಜಿ ಕುಟುಂಬದ ಒಂಜಿ ಸಾಮರಸ್ಯ ಬಕ್ಕ ಉಪ್ಪುನ ಬಕ್ಕ ಒಂಜಿ ಒಂಜಾತ್ ಮೋಕೆ ಪುಟ್ಟವನ ಒಟ್ಟಿಗೆ ಜತೆಟ್ ಒಂಜಿ ಕುಟುಂಬ ಎಂಚ ಬದುಕೋಲಿ ಪನಿಪಿನ ಒಂಜಿ ತಿರಿಪವನ ಪ್ರೀತಿಡು ಬದುಕು ನಂಚಿನ ಒಂಜಿ ಒಂಜಿ ಸನ್ನಿವೇಶ ಸಂದರ್ಭ ಉಪ್ಪಿನ ಅಂಚಿನ ಪದವನು ಇರ್ಲ ಕೇಂಡರ್ ಅಂಚನೆ ಈ ಪದವನ್ನು ಇತ್ತೆ ಪ್ರಸಾರ ಮಾಡುವ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡೆ ತುಳು ಪ್ರಸಾರಕ್ಕೆ ಏನಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ. ಈ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲೇನಕ್ಕೆ ಏನಂದು ಬರ್ಕಾ

ಈತನೇಟ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚು ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ: ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯ ತಮ್ಮ ನಿವಾಸದಲ್ಲಿ ನಿನ್ನೆ 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ವಿಜೇತರನ್ನು ಭೇಟಿ ಮಾಡಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಪದಕ ವಿಜೇತರು ಪ್ರಧಾನಮಂತ್ರಿಯವರೊಂದಿಗೆ ಕ್ರೀಡಾಕೂಟದ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಪ್ರತಿಯೊಬ್ಬರೂ ತಮ್ಮ ಅಸಾಧಾರಣ ಪ್ರದರ್ಶನದ ಮೂಲಕ ದೇಶ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ, ಅವರ ಯಶಸ್ಸು ಅನೇಕ ಯುವಕರನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದ್ದಾರೆ. ಈ ಸಂಬಂಧ ಅವರು ವಿಡಿಯೋ ಸಂದೇಶವನ್ನು ಹಂಚಿಕೊಂಡು, ಯಾರು ಆಡುತ್ತಾರೆ ಅವರು ಅರಳುತ್ತಾರೆ, ಕ್ರೀಡಾಪಟುಗಳನ್ನು ನಾಗರಿಕರು ಯಾವಾಗಲೂ ಹುರಿದುಂಬಿಸಬೇಕೆಂದು ಮನವಿ ಮಾಡಿದ್ದಾರೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030 ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014 ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15 ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು 2025-26 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6-12 ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಆಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ದ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ದ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026

0: ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 ಕೆಜಿ ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
5: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
6: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ? ಅದಕ್ಕೆ ಈ ಎಲ್ಲ ತಯಾರಿ.
5: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಒಳ್ಳೆ ಕುಣಿಯ ಸಂಚ
1: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸತ್ತೆಗೆ ಉತ್ತರವಾಗಿ

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ದೇಹದ ಎಲ್ಲಾ ಭಾಗಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಲಿಕ್ಕೆ, ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕಳಿಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದನ್ನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಮ್ಮ ನಾಲಿಗೆಗೆ ನಮ್ಮ ದೇಹದ ಅನೇಕ ಭಾಗಗಳು ಕೂಡ ಕನೆಕ್ಟ್ ಆಗಿರುತ್ತೆ. ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಕರುಳಿನ ಭಾಗ, ಬ್ಲ್ಯಾಡರ್, ಲಿವರ್, ಕಿಡ್ನಿ, ಪ್ಯಾನ್ಕ್ರಿಯಸ್, ಹೀಗೆ ಎಲ್ಲವೂ ಕೂಡ ನಾಲ್ಗೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನ ಪಡ್ಕೊಳ್ಬೋದು. ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಕಮ್ಮಿ ಮಾಡ್ಕೊಳ್ಬೋದು. ಅದು ಆಯಿಲ್ ಪುಲ್ಲಿಂಗ್ ಹೇಗ್ ಮಾಡ್ಕೊಳ್ಳೋದು, ಯಾವ ರೀತಿ ಪ್ರಿಪರೇಷನ್ ಏನು, ಎಷ್ಟು ಗಂಟೆಗಳ ಕಾಲ ಮಾಡ್ಕೊಳ್ಬೇಕು, ಯಾವ ಎಣ್ಣೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕೊಳಿಸಿಕೊಳ್ಳುವಂತ ವಿಧಾನವನ್ನ ನಾವು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೇವೆ. 10-15 minutes ನೀವು ಮಾಡ್ಕೊಳ್ಬಹುದು. ಇದಕ್ಕೆ ಕೊಕೊನಟ್ ಆಯಿಲ್ ಅಥವಾ ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುವ ಮುನ್ನ ಬೆಚ್ಚಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಬಾಯಿಗೆ 1 tablespoon ಅಷ್ಟು ನೀವು ಎಣ್ಣೆಯನ್ನ ತಗೊಳ್ಬೇಕು. ಇಲ್ಲಿ 1-2 tablespoons ಅಷ್ಟು ಎಣ್ಣೆ ತಗೊಳ್ಬಹುದು. ಬೆಚ್ಚಗೆ ಆ ಎಣ್ಣೆಯನ್ನ ಬೆಚ್ಚಗೆ ಮಾಡಿಬಿಟ್ಟು ಬಿಸಿ ಮಾಡಿ ಬಾಯಿಗೆ ಹಾಕೊಂಡು ಮುಕ್ಕಳಿಸುವಂಥದ್ದು. 10 minutes, ಫಸ್ಟ್ 5 minutes ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 5-10 minutes ಮಾಡ್ಕೊಳ್ಳೋದ್ರಿಂದ ಬಾಯಿಯ ಆರೋಗ್ಯಕ್ಕೆ, ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ರಕ್ಷಣೆಗೆ, ದಂತ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೇದು. ಅದೇ ರೀತಿ ಚರ್ಮದ ಕಾಂತಿಗೆ, ಮೊಡವೆ ನಿವಾರಣೆಗೆ ಆಯಿಲ್ ಪುಲ್ಲಿಂಗ್ ತುಂಬಾನೇ ಒಳ್ಳೇದು. ಅದೇ ರೀತಿ ಸೈನುಸೈಟಿಸ್ ಆಗಿರ್ಬೋದು, ಮೈಗ್ರೇನ್, ತಲೆನೋವಾಗಿರ್ಬೋದು, ಇಂಥ ಸಮಸ್ಯೆಗಳಿಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ತರ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬಹುದು. ಅದೇ ರೀತಿ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಸುಕ್ಕು ಬರ್ತಾ ಇದೆ, ಫೈನ್ ಲೈನ್ಸ್ ಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದಾದ್ರೆ, ನೀವು ವಾರದಲ್ಲಿ 3-4 times ನೀವು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಯಾವ್ದಾದ್ರು ಈ ತರ ಒಂದು ಎಣ್ಣೆನ ತಗೊಂಡು ಪ್ರತಿನಿತ್ಯ ವಾರದಲ್ಲಿ 3-4 times ಆದ್ರೂ ನೀವು ಈ ತರ ಟ್ರೈ ಮಾಡ್ಕೊಳ್ಳೋದ್ರಿಂದ ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ದಂತ ಸಮಸ್ಯೆಗಳಿಗಾಗಿರ್ಬೋದು, ಕ್ಯಾವಿಟೀಸ್ಗಳು ಪದೇ ಪದೇ ಆಗ್ತಾ ಇದೆ ಅನ್ನೋಂಥವ್ರಿಗೂ ಕೂಡ ಇಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ 1 tablespoon ನೀವು ಕೊಕೊನಟ್ ಆಯಿಲ್ನ ತಗೊಳ್ಬೇಕು, ಕೊಬ್ಬರೆಣ್ಣೆಯನ್ನ ತಗೊಳ್ಬೇಕು. ಎಣ್ಣೆಯನ್ನ ಬೆಚ್ಚಗೆ ಮಾಡಿಬಿಟ್ಟು ಬಾಯನ್ನು ಮುಕ್ಕಳಿಸ್ಬೇಕು, 5-10 minutes ಮುಕ್ಕಳಿಸ್ಬಿಟ್ಟು ಅದಾದ ನಂತರ ಉಪ್ಪು ನೀರಿನಿಂದ ಬಾಯನ್ನ ಮುಕ್ಕಳಿಸುವಂಥದ್ದು, ಉಪ್ಪು ನೀರಿಂದ ಬಾಯನ್ನ ಮುಕ್ಕಳಿಸಿ ಹಲ್ಲನ್ನು ಉಜ್ಜುವಂಥದ್ದು. ಈ ಥರ ನೀವು ವಾರದಲ್ಲಿ 3-4 times ಆದರೂ ಮಾಡ್ತಾ ಬರಬೇಕು. ಈ ಥರ ಮಾಡ್ತಾ ಬಂದಿದ್ದೆ ಆದರೆ ಟಾಕ್ಸಿನ್ಸ್ಗಳನ್ನ ಬಾಡಿಯಿಂದ ಎಲಿಮಿನೇಟ್ ಮಾಡ್ಕೊಳ್ಳಿಕ್ಕೆ, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಅದೇ ರೀತಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ, ಟಾಕ್ಸಿನ್ಸ್ಗಳನ್ನೆಲ್ಲ ಸಂಪೂರ್ಣವಾಗಿ ದೇಹದಿಂದ ತೆಗೆದಾಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವಾರದಲ್ಲಿ 3-4 times ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಮೊಡವೆ ನಿವಾರಣೆಗೆ, ಚರ್ಮದ ಕಾಂತಿಗೆ ಇದು ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ಕೆನ್ನೆಯ ಭಾಗಕ್ಕೆ, ಹಾಗೆ ನರಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ವ್ಯಾಯಾಮ ಆಗುತ್ತೆ. ಅದೇ ರೀತಿ ರಕ್ತ ಸಂಚಾರ ಮುಖಕ್ಕೆ ಜಾಸ್ತಿ ಆಗೋದ್ರಿಂದ ಇನ್ನಷ್ಟು ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೀವು 3-4 times ವಾರದಲ್ಲಿ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ಜಾ ಪೇನ್ ಆಗಿರ್ಬೋದು, ಅದೇ ರೀತಿ ಹಲ್ಲಿನ ಸಮಸ್ಯೆ, ಬಾಯಿ ದುರ್ವಾಸನೆ ಆಗಿರ್ಬೋದು, ಇದೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಹಂತದಲ್ಲಿ ನೀವು ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಆತಂಕಗಳು, ಖಿನ್ನತೆಗೆ ಒಳಗಾಗಿದ್ರು ಕೂಡ ಇಂಥ ಸಮಸ್ಯೆಯನ್ನ ನಾವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. 10-15 minutes ನೀವು ಟ್ರೈ ಮಾಡ್ಕೊಳ್ಬಹುದು. ಕೊಕೊನಟ್ ಆಯಿಲ್ ಅಥವಾ ಸಿಸ್ಮಿ ಆಯಿಲ್, ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಇದನ್ನು ನೀವು ಟ್ರೈ ಮಾಡ್ಕೊಳ್ಬಹುದು. 1 tablespoon ಅಷ್ಟು ನೀವು ತಗೊಂಡು ಪ್ರತಿನಿತ್ಯ ಅದನ್ನ ಬಿಸಿ ಮಾಡಿ ಬಾಯನ್ನ ಮುಕ್ಕಳಿಸಿ, ಅದಾದ ತದನಂತರ ನೀವು ಉಪ್ಪು ನೀರಿನಲ್ಲಿ ಮತ್ತೊಮ್ಮೆ ಬಾಯನ್ನು ಮುಕ್ಕಳಿಸಿ ಹಲ್ಲುಜ್ಜುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬಾಯಿ ದುರ್ವಾಸನೆ ಆಗಿರ್ಬೋದು, ವಸಡಿನಿಂದ ರಕ್ತಸ್ರಾವ ಆಗ್ತಾ ಇದ್ರೆ, ಹಲ್ಲು ನೋವು ಪದೇ ಪದೇ ಬರ್ತಾ ಇದ್ರೆ ಇಂಥ ಸಮಸ್ಯೆಗೆ ತುಂಬಾ ಒಳ್ಳೇದು. ಹೇಗೆ ಮಾಡೋದು ಅನ್ನೋದನ್ನ, ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಹೊತ್ತು ಮಾಡ್ಕೊಳ್ಬೇಕು, ಯಾವ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ಎಲ್ಲರಿಗೂ ಕಲ್ಬುರ್ನಿಯ ಸ್ವಾಗತ. ಇಂಡತ್ತು ಮೈಲಂಜಿ ಬ್ಯಾರಿ ಕಾರ್ಯಕ್ರಮದಲ್ಲಂಗ ಪಂಡತ್ತು ಮಂಗಿಲ ಇಂಡತ್ತು ಮಂಗಿಲ ಚುಲ್ರೋ ಈ ಒರು ಬಿಸಿಯತಲು ತಂಡೋ ಅಭಿಪ್ರಾಯತ್ತು ಮಂಡನೆ ಆಕ್ರಾರು ಬ್ಯಾರಿ ಕಲಾರಂಗತ್ತು ಅಧ್ಯಕ್ಷರಾಯಿಟ್ಟುಲ್ಲೋ ಅಬ್ದುಲ್ ಅಜೀಜ್ ಬೈ ಕಂಪಾಡಿ ಪಿನ್ನ ಅಬ್ದುಲ್ ಹಾಜಿ.

ಅದರ ಪಿನ್ನೆ ಹಂಗೆ ಹನಿಮೂನು ಪೋಂಡೋ ವ್ಯವಸ್ಥೆ ಇದು ಇಪ್ಪತ್ತು ಇದೆ. ನಂಗಲ್ಲ ಊಣ್ ತಿಂಡ್ ನೋಕೋರು ಮುನಲು ಮಂಗಿಲ್ ತವಡೆ ಪೂನಾರಾಲ ತಾಲ ತಿರ್ಡೆ ಚಿಟ್ಟು ಒರೇ ತಾಲತ್ತು ಒರೇ ಉಮ್ಮ ಮಕ್ಕಳ ಪಲೆ ನಂಗೆ ಕೈ ಇಟ್ಟಿಟ್ಟು ಒರೇ ಇದಕ್ಕೆ ತಿಂಡುಂಡಿನ ಕಾಲಕ್ರಮೇಣ ಬದಲಾಯ್ತು. ನಾಲಾಲ್ಗೆ ಒರು ತಾಲ ಬಂತು ದೆಚ್ಚಿಟ್ಟು ಸೂಪರ್ ಇಟ್ಟಿಟ್ಟು ತಿಂದ್ರ ವ್ಯವಸ್ಥೆ ಇಂತು ಅದು ತಿಂತು ಅದು ಪೋಯಲು ಪಿನ್ನೆ ನಂಗೆ ಮಜಲಿಸ್ ಆಯ್ತು. ಜಂಡಾಲ್ಗೆ ಒರು ಊರು ಪ್ಲೇಟ್ ಜಂಡು ಪ್ಲೇಟ್ ಅಬರ್ತೆ ಈ ಬರ್ತೆ ಬೇರೆ ಬೇರೆ ಆಯ್ತು ನಂಗೆ ಬೇರೆ ಬೇರೆ ಊರು ಪ್ಲೇಟ್ ಅವನಿಗೂ ಊರು ಪ್ಲೇಟ್ ನಂಗೆ ಹಂಗೆ ಪ್ಲೇಟ್ ಬಿಚ್ಚಿಟ್ಟು ಉಣ್ಣೊಂದು ಹಾಕಿ ಅದ್ರ ಪಿನ್ನೆ ಟೇಬಲ್ ಬಂತು ಟೇಬಲ್ಡ ಮೇಲೆ ನಂಗೆ ಪ್ಲೇಟ್ ಉಣ್ಣೋಸು ಹಾಕಿ ಒರೇ ಸಾನಲ್ಲಿ ಜನ್ಮ ನಮ್ಮ ಕರಿ ಬೆಚ್ಚಿಟ್ಟು ಅದ್ರ ನಂಗೆ ತಿನ್ನೋಸರು ಹಾಕಿ ನಂಗಲ ಮೇಲೆ ಸಪ್ರೇಟ್ ಓದಿ ಹಾಕಿ ಉಂಟ. ಆ ಓದಲಿ ಪಿನ್ನೆ ನಂಗೆ ಬಂತು ಬಫೆ. ಆ ಬಫೆಲಿ ಊಟ ತೋಲ್ ಚಿಂದಿ ನಂಗೆ ಪೇಪರ್ ಬಿಡಿಚಿಟ್ಟು ಬೇಗಿಟ್ಟು ತಿನ್ನ ಪೋಲೆ ಕೌಂಟರ್ಗೆ ಪೋಯಿಟ್ಟು ತಿನ್ನಲಂಗಂತ ವ್ಯವಸ್ಥೆ ನಂಗಲ ಈ ಹಿಂದತ್ತ ಸಮಾನಲ್ಲಿ ಬಂದ. ಇದು ಪಂಡು ಇರೋ ಊಣು ಹಿಂಡತ್ತ ತೀನು ಪಂಡು ನಂಗ ಚೀನಕೋಲು ಬ್ಯಾಂಡ್ ಇಟ್ಟುಂಟಿನ್ನ ತಾಲೀಮ್ ಇಟ್ಟಿನ ಅದು ಇಸ್ರಾಫ್ ಉಂಚಲ್ಡೋ ಒಂದು ಭಾವನೆ ನಂಗೆ ಬಂತು. ಆ ಹಿಂಡು ಅಂಡು 3000 ರೂಪಾಯಿ ಕೊಡ್ತಂತ ಬ್ಯಾಂಡ್ ಇಂಡು ನಂಗೆ 3000 ರೂಪಾಯಿ ಕೊಡ್ಕೊರ ಬ್ಯಾಂಡ್ ನಂಗೆ 3 ಲಕ್ಷ ರೂಪಾಯಿ ಚೋರ್ಗು ಚೆಲವಾಕರ ತಿಂಡಿಟ್ಟು ಅದೇ ಇನ್ನೂ ಒಂದು ಎಂದು ನಿಂಗೆ ಕಾಸಿ ಬಂಗಾರ ಎಂಗಣೆ ಬಂತು ಚೆಲ್ಡದ್ರೆ ನಂಗಲ ಮಂಗಿಲ್ತಿಲ್ಲ ಕಾಸಿ ಬಂಗಾರ ಎಂಗಣೆ ಬಂತು ಚೆಲ್ಡದ್ರೆ ನಾನು ಚರಿಯ ವಿವರ ಪಂಡು ನಂಗಲ ಮಂಗಿಲ್ ಆವಡುಂಟೈತೆ ಒಂದು ಪಾವತ್ತವನಿಗೆ ಮಂಗಿಲ್ ಆವಡುಂಟೈತೆಂಗೆ ಅವನಿಗೆ ಎಂದು ಚೆಲವು ಎಂದಿಟ್ಲೆ ಏದು ಕಡವ ಎಂದಿಟ್ಲೆ ಎಂದಿದ್ದಂಗೆ ಅವಡೆ ಬಟಕೆ ಬೇಕರು ಉಂಟಿತ್ತು ಕವರ್ ಬೆಚ್ಚಿಟ್ಟು ಆ ಕವರ್ಲಿ ನಂಗೆ ಮಂಗಿಲ್ತಿ ಪೋಯಂಗ ಎಂದೆಂಗೆ ಒಂದು ಸಂಭಾವನೆ ಬೆಚ್ಚೋಯಿಂದ ಈ ಸಂಭಾವನೆ ಎಲ್ಲ ಒಟ್ಟಾಕೆಂಗೆ ಅವನ ಮಂಗಿಲ್ತ ಎಲ್ಲ ಚೆಲವು ತಿನ್ನೋಯಿತು ಆಯ್ತಂಗೆ ಇಂಡಿ ನಂಗಲ ಫ್ಯಾಷನ್ ಎಳದಲ್ಲಿ ಪಿನ್ನ ನಂಗ ಎಂದಾಕ್ಯ ಕೊರ ನಾಲ್ಕು ಪೋಯಲ್ ಪಿನ್ನ ಆ ಕವರ್ ಕೈದಾಕ್ಯ ಆ ಕವರ್ ಕೈದಾಕಿಟ್ಟು ನಂಗ ಕುಕ್ಕರ ಪಾಳ್ಡ ಕುಕ್ಕರ ಎಡಮ ಕೊಡ್ಕರೋ ಒಂದು ಪೆಟ್ಟಿ ಕೊಡ್ಕೋ ಸುರಾಕ್ಯ ಇದು ಆಂಗ್ಲ ಸಂಸ್ಕೃತಿರ ಬಲ ನಂಗೆ ಅವ್ರು ಪೆಟ್ಟಿ ಕೊಡ್ಕೋ ಸುರಾಕ್ಯ ಇದು ಇದು ಪೋಯ್ತು ಇದು ಪೋಯಲ್ನೇ ನಂಗೆ ಪಾರಿ ಬೊಮ್ಮ ಮಾರಾಯ ನಂಗೆ ಅವ್ರ ಬುದ್ಧಿವಂತರಾಯ ನಂಗೆ ಏದು ಕಾಸು ಮೇಡ ಎಂದು ಮೇಡ ಚೋರು ಉಂಟು ನಿಂಗೆ ಪೋರು ನಿಂಗೆ ಆಶೀರ್ವಾದ ಮೇಡ ಚಂತ ನಂಗೆ ಪ್ರಯತ್ನ ಹಾಕಿ ಇಪ್ಪ ನಂಗ ಎಂದು ಮೇಂಡ ಚೋರು ನುಡು ಪೋಂಡು ಮಂಗಿಲ ಚೆನ್ನಂಗಿ ಚೋರು ಮಂಗಿಲ್ತಿ ಪೋಯೋಡೆ ಆರೆ ಕಂಡಾರ ಚೆನ್ನಂಗಿ ಎಂದು ಕೆಕ್ಕಿಲ್ಲ ನೀ ಎವಡೆ ಕಿಟ್ಟಿರು ಆರು ಎಂದ್ರು ಮಂಗಿಲ್ತಿ ಪೋಯೋಡೆ ಹೆಂಗನಂತೆ ಚೋರು ತಾವತ್ತು ಬಾರಿ ಫಸ್ಟ್ ಕ್ಲಾಸ್ ನಾಲ್ ಬಗ್ಗೆಡು ಕೋಲಿ ಕಾಚದು ಜಂಡು ಬಗ್ಗೆಡು ಮಟನ್ ಕರಿ ನಲ್ಲ ಬಿರಿಯಾನಿ ಇಡ್ಲಿ ಆಪ ಆ ಚಿನ್ನ ಪ್ರಯೋಜನ ಇಲ್ಲ ಈ ನಮಂತೋ ಆ ವರ್ಣನೆ ಪೆಂಡ ವರ್ಣನೆ ಇಲ್ಲ ಪಿರ್ಸಪ್ಪಾಡ್ರು ವಿಚಾರ ಇಲ್ಲ ಒರ್ಮೆಪ್ಪಾಡ್ಲು ಸೇರೋಗು ಇಲ್ಲ ಏದು ಇಲ್ಲ ಅಂಟ ಖಾಲಿ ಊಣುಗಾಯಿಟ್ಟು ಮಂಗಿಲ್ತಿ ಪೋಂಡ ವ್ಯವಸ್ಥೆ ಇಂಡತ್ತ ವ್ಯವಸ್ಥೆ ಇರು ಇತ್ತರ ಚಂತು ಈ ಮಂಗಿಲ್ತ ಬಗ್ಗೆ ನಿಗಲ ಮುನ್ನಲ್ಲು ಈವರು ವಿಚಾರತ ಬೆಚ್ಚರೆ ಈ ವಿಚಾರತಲ್ಲಿ ಎಂದ್ರೂ ನಂಗ ಎಡ್ಕ ಎಂದ್ರೂ ನಂಗ ಬುಡ ಚೆಲ್ಡದ್ರೆ ನಿಂಗ ತೀರ್ಮಾನ ಹಾಕೋರು ಮುನ್ನಲ್ತ ಮಂಗಿಲ್ತಿಗೆ ನಿಂಗ ತಯಾರು

ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಎಸ್ಎಂಎಸ್ ಆಧಾರಿತ ಒಲುವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಎಸ್ಎಂಎಸ್ ಆಧಾರಿತ ಒಲುವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೀನಿ, ನಿಮ್ಮ ಆರ್ ಜೆ ಸೈಫುಲ್ ಕುತ್ತಾರಿಸೋ ಹಾಗೆ. ಕೇಳುಗರೆ, ನೀವು ಸಂದೇಶವನ್ನು ಮಾಡಬಹುದು 6364240949 ಈ ಒಂದು ಸಂಖ್ಯೆಗೆ ಸಂದೇಶ ಮಾಡಿ. ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ಕೇಳ್ಬೋದು. ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಕೂಡ ಈ ಸಂದರ್ಭದಲ್ಲಿ ಕೂಡ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳುತ್ತಾ ಅನೇಕ ಸಂದೇಶಗಳು ಕೂಡ ಬಂದಿವೆ. ಮೊದಲನೇದಾಗಿ ನಮ್ಮ ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಮಾಡಿದ್ದಾರೆ. ಮೆಚ್ಚಿನ ನಿರೂಪಕರಿಗೆ ನಮಸ್ಕಾರ, ಶುಭ ಮಧ್ಯಾಹ್ನ ಸರ್. ಯಾವುದೇ ಅಪರೂಪದ ಹಾಡುಗಳನ್ನು ಕೇಳಿದರೂ ಇಲ್ಲವೆನ್ನದೇ ಪ್ರಸಾರ ಮಾಡುವ ನಮ್ಮ ಸಾರಂಗಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಂತಹದ್ದೇ ಒಂದು ಅಪರೂಪವಾದ ಹಾಡು ಯಾರಿಗೂ ಹೇಳಬೇಡಿ ಚಿತ್ರದ ಹೋಗು ಮನಸ್ಸೇ ಹೋಗು ನಲ್ಲೆ ಬಳಿ ಹೋಗು ಈ ಹಾಡು ಪ್ರಸಾರ ಮಾಡಿ ಅಂತ ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಿದ್ದೀವಿ. ಹಾಗೆಯೇ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಶುಭ ಮಧ್ಯಾಹ್ನ ಸರ್, ನಿಮಗೂ ಕೂಡ ಶುಭ ಮಧ್ಯಾಹ್ನ ಸರ್. ಈ ದಿನ ನಾರಿ ಮುನಿದರೆ ಮಾರಿ ಚಿತ್ರದ ಗೋಪಿ ಲೋಲಾ ಹೇ ಗೋಪಾಲ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದ್ರೆಡಿ ಸಾರಂಗುನ್ 07.85 FM. ಇದು ಬಣ್ಣ ಬಣ್ಣದ ಬದುಕು, ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಯಾರು ಅಂತ ನೋಡುವಾಗ ಅಮ್ಮಣ್ಣಿ ಕಾರ್ಕಳ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಯ್ ಪ್ರೀತಿಯ ನಮಸ್ತೆ, ಸಂದೇಶ ಆಧಾರಿತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವ RJ ಸೈಫುಲ್ ಸರ್ ನಿಮಗೆ ನಮಸ್ತೆ ಅಂತ. ನಿಮಗೂ ಕೂಡ ನಮಸ್ಕಾರ ಮೇಡಮ್. ನನಗೆ ಇವತ್ತು ಒಂದು ಹಿಂದಿ ಚಿತ್ರ ರೇಸ್, ಈ ಚಿತ್ರದಿಂದ ಹಾಡು ಖ್ವಾಬು ದೇಖೆ ಜೂಟೆ ಮೂಟೆ, ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿದ್ದ ಮೊನಾಲಿ ಠಾಕೂರ್, ನೀರಜ್ ಶ್ರೀಧರ್ ಹಾಗೂ ಪ್ರೀತಮ್ ಇವರ ಪ್ರೀತಮ್ ಹಾಗೆಯೇ ಸಾಹಿತ್ಯ ಸಮೀರ್ ಹಾಗೆಯೇ ಸಂಗೀತ ಪ್ರೀತಮ್ ಇವರದ್ದು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಕತ್ರಿನಾ ಕೈಫ್ ಅವರ ಅಭಿನಯದ ಹಾಡು, ಇವರು ಮಾಡಿರುವ ಪ್ರತಿಯೊಂದು ಡ್ಯಾನ್ಸ್ ಕೂಡ ವಿಭಿನ್ನವಾಗಿ ಇರುತ್ತೆ. ನನಗೆ ಇವರ ನೃತ್ಯ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ನೃತ್ಯವನ್ನು ಕೂಡ ಸಹ ಮಾಡ್ತಾರೆ. ದಯವಿಟ್ಟು ಈ ಸುಮಧುರವಾದ ಹಾಡನ್ನು ಪ್ರಸಾರ ಮಾಡಿ ಸರ್, ಕಾಯ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು, ಧನ್ಯವಾದಗಳು ಸರ್, ಅಮ್ಮಣ್ಣಿ ಕಾರ್ಕಳ ಅಂತ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸಂದೇಶದಲ್ಲಿ ಚಿತ್ರ ಬೆಳ್ಳಿ ಕಾಲುಂಗುರ, ಗೀತೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ. ಇದು ಕನಸಿನ ರಾಣಿ ಮಾಲಶ್ರೀ ಅವರ ಹುಟ್ಟುಹಬ್ಬ ಇದೆ, ಅದಕ್ಕೋಸ್ಕರ ಇವತ್ತು ಮಾಲಶ್ರೀ ಅವರ ಹುಟ್ಟುಹಬ್ಬ ಆಗಿರಬೇಕು. ಅವರಿಗೆ ನಮ್ಮ ಸಾರಂಗ್ FM ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಮಾಲಶ್ರೀ ಅವರ ಅಭಿನಯ ಮತ್ತು ಮಾಲಶ್ರೀ ಅವರ ಒಂದಿಷ್ಟು ಏನು ಅವರ ಪಾತ್ರ ಏನೆಲ್ಲ ಕೊಟ್ಟರೆ, ಯಾವ್ಯಾವ ರೀತಿಯ ಪಾತ್ರ ಕೊಟ್ಟರೆ ಅದೆಷ್ಟು ಚೆನ್ನಾಗಿಯೂ ಕೂಡ ನಿಭಾಯಿಸ್ತಾರೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ. ಅಂತಹ ಮೇರುನಟ, ಒಂದು ಒಳ್ಳೆಯ ನಟಿ ಕೂಡ ಹೌದು ಮಾಲಶ್ರೀ. ಸೊ ಅವರ ಹುಟ್ಟುಹಬ್ಬವು ಕೂಡ ಇವತ್ತು. ಸೊ ನಮ್ಮ ಕಡೆಯಿಂದಲೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಅವರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸೊ ಇದೀಗ ಅವರು ಕೇಳಿರುವಂಥ ಈ ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿ ಸಾರಂಗುನ್ 07.85 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದು ಇದ್ರೆ ಡಿ ಸಾರುಂಗ್ 107.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಸಾರಂಗ ನಿರೂಪಕರಿಗೆ ಅಂತ ನಾವು ನೋಡುವಾಗ ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿಚೌಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ನಮಸ್ಕಾರಗಳು, ನಮಗೆ ಈ ದಿನ ಒಂದು ಅಪರೂಪದ ಹಾಡು ಬೇಕು. ಚಿತ್ರ ಬಿಳಿಗಿರಿಯ ಬನದಲ್ಲಿ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಹಾಡು ತಾರೆಯು ಬಾನಿಗೆ ತಾವರೆ ನೀರಿಗೆ. ಇದು ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾನಿ, ಸೇಸ್ಮಿತ ಹಾಗೂ ಎಲ್ಲ ಕೇಳುಗ ಮಿತ್ರರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ, ಒಂದು ಮಾತಾಡೋ ಹೂವ ಕಂಡೆ ನಾನು, ಬಾಡದಂತ ಪ್ರೀತಿಯ ಹೂವು ನೀನು. ಈ ಹಾಡು ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರು ಮಂಗಳಾದೇವಿಯಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ಇವರೆಲ್ಲರಿಗಾಗಿ ಈ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಇವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳೇ, ಕೇಳ್ತಾ ಇರೋದಿದ್ರೆ ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸುಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಸಾಲಿಗ್ರಾಮದ ಸುಬ್ರಹ್ಮಣ್ಯ ಐತಾಳ್ ಸರ್ ಮತ್ತು ಗಗನ್ ರಾಜಕುಮಾರ್ ಸೌಮ್ಯ. ಇವರು ಸಂದೇಶವನ್ನು ಮಾಡಿ ಹಿರಿಯೂರು ತಾಮಾರಿ ಕಣಿವೆಯಿಂದ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಅಪರಂಜಿ ಚಿತ್ರದಿಂದ ಕಣ್ಣಂಚ ಮಿಂಚಲ್ಲಿ ಮಾತಾಡಿದೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೋರಿಕೆಯನ್ನು ಈ ಸಂದೇಶದಲ್ಲಿ ಕಳುಹಿಸಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಪ್ರೀತಿಯ ನಿರೂಪಕರಿಗೆ ನಮಸ್ಕಾರಗಳು. ಇವತ್ತು ನಮಗೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಮಾಲಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರದ್ದೇ ಆದಂಥ ಕಿತ್ತೂರಿನ ಹುಲಿ ಚಿತ್ರದ ಕೇಳಯ್ಯ ಪೊಲೀಸ್ ಮಾವ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಈ ಗೀತೆ ಮಾಲಶ್ರೀ ಅವರಿಗೂ ನಮ್ಮ ಸ್ನೇಹಿತರಾದ ಭೀಮನಗೌಡ ಪಾಟೀಲ್, ಸುರೇಶ್ ಭಟ್, ಗಗನ್ ರಾಜ್ಕುಮಾರ್, ವೀರೇಶ್ ಶೆಟ್ಟಿ, ರೊಡ್ಡಾ ಹಾಗೂ ವಾಹಿನಿ ಕೇಳುವಂತೆ ಎಲ್ಲ ಕೇಳುಗರಿಗೂ ಸೇರಿ ಗೀತೆಯನ್ನು ನಮ್ಮ ಮಾಲಶ್ರೀ ಅವರಿಗೋಸ್ಕರ ಕೂಡ ಗೀತೆ ಪ್ರಸಾರ ಮಾಡಿ ನಾನು ಸುಬ್ರಹ್ಮಣ್ಯ ಐತಾಳ ಸಾಲಿಗ್ರಾಮ ಉಡುಪಿ ಜಿಲ್ಲೆಯಿಂದ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ನಮಸ್ಕಾರ ನಿರೂಪಕರಿಗೆ. ನನ್ನ ಮೆಚ್ಚಿನ ಗೀತೆ ಖೈದಿ ಚಿತ್ರದಿಂದ ತಾಳೆ ಹೂವ ಪೊದೆಯಿಂದ ಈ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ. ಸುರೇಶ್ ಭಟ್ ಗೌರಿ ಬಿದನೂರು ಇವರು ಸಂದೇಶವನ್ನು ಕಳುಹಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಈ ಹಾಡು ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಇವರಿಗೋಸ್ಕರ ಅಂತ ನಮಸ್ಕಾರ ಅಂತ ಸಂದೇಶವನ್ನು ಕೂಡ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ಕಾಸರಗೋಡಿನಿಂದ ದಿನೇಶ್ ಇವರು ಸಂದೇಶವನ್ನು ಕಳುಹಿಸಿ ಖುಷಿ ಮೂವಿಯ ಆರಾಧ್ಯ ನನ್ನ ಆರಾಧ್ಯ ಈ ಸಾಂಗನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳ ಕೇಳ್ತಾ ಇರೋದು ಇದ್ರೆಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ನಮಸ್ತೆ ಸಾರಂಗ ರೇಡಿಯೋ ನಿರೂಪಕರಿಗೆ ಸೋಮವಾರದ ಶುಭ ಮಧ್ಯಾಹ್ನ. ನಾನು ಸಂಕಪ್ಪ ಪೂಜಾರಿ, ಹಾಸನ ಜಿಲ್ಲೆಯಿಂದ. ಈ ದಿನ ಗುರಿ ಚಿತ್ರದಿಂದ ತಂಗಾಳಿಯಂತೆ ಬಾಳಲ್ಲಿ ಬಂದೆ. ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ. ಈ ಹಾಡು ನನ್ನ ಮೊಮ್ಮಕ್ಕಳಾದ ಶಿವಾನಿ, ನಯನ ಮತ್ತು ಎಲ್ಲ ಸಾರಂಗ್ ಕೇಳುವರಿಗೆ ನಮಸ್ತೆ ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಸೊ ಹಾಗೆಯೇ ಕೇಳುವರೆ, ಇದು ಇಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಯಾರೆಲ್ಲ ಸಂದೇಶವನ್ನು ಮಾಡಿದ್ದಾರೋ, ಹಾಗೆಯೇ ಯಾರೆಲ್ಲ ಕಾರ್ಯಕ್ರಮವನ್ನು ಕೂಡ ಆಲಿಸಿದ್ದಾರೋ, ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೋ, ಸೊ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಕೇಳುಗ್ರೆ, ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಹಾಗೆಯೇ 4 ಗಂಟೆಗೆ ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮ ಕೂಡ ಮೂಡಿಬರುತ್ತೆ. ಇದು ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್, ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ವಾಯ್ಸ್ ಆಫ್ ಮಂಜುಳದಲ್ಲಿ ಮಂಜುಳ, ಈಗ ಪ್ರತ್ಯಕ್ಷ ಆಗಿಬಿಟ್ಟಿದ್ದೀನಿ ಕರೆಕ್ಟಾಗಿ 4 ಗಂಟೆಗೆ. ನೀವೆಲ್ಲಿಗೆ ಏನು ಮಾಡ್ತಿದ್ದೀರಿ? ನನ್ನ ಲೆಕ್ಕದಲ್ಲಿ ನೀವೆಲ್ಲ ಒಂದು ಬಿಸಿ ಬಿಸಿ ಟೀ ಕುಡಿತಾ ಇದ್ದೀರಿ ಅಂತ ಅಂದ್ಕೋತೀನಿ. ಈ ಟೀ ಜೊತೆಗೆ ಏನಿದ್ರೆ ಚಂದ? ಬಿಸ್ಕಿಟ್ ಇಲ್ದಿದ್ರೆ ಬಿಸಿ ಬಿಸಿ ಪಕೋಡ, ಬಿಸಿ ಬಿಸಿ ಬಜ್ಜಿ ಏನಾದರೂ ಇದ್ರೆ ಚೆನ್ನಾಗಿರುತ್ತಲ್ಲ. ಸರಿ, ಈಗ ನಾನು ಇನ್ನೊಂದು ಕಾಂಬಿನೇಷನ್ ಹೇಳ್ಯಾ, ಟೀ ಜೊತೆಗೆ ಬಿಸ್ಕಿಟ್ ಪಕೋಡ ಬಜ್ಜಿ ಇದರ ಬದಲು ಬಿಸಿ ಬಿಸಿ ಟೀ ಕುಡಿತಾ ಒಂದು ಸೂಪರ್ ಆಗಿರೋ ಕತೆ ಕೇಳಿದ್ರೆ ಹೇಗಿರುತ್ತೆ ಅಲ್ವಾ? ಕತೆ ಕೇಳ್ತಾ ಕೇಳ್ತಾ ಒಂದು ಕಪ್ ಟೀ ಕುಡಿದ್ರೆ ಅದರ ಮಜಾನೇ ಬೇರೆ. ಈಗ ಕತೆ ಶುರು. ಹೇಗೆ? ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಗಳಿದ್ಲು. ಅವಳು ನೋಡೋಕೆ ಎಷ್ಟು ಚಂದ ಇದ್ಲು ಹೇಳಿದ್ರೆ ದಂತದ ಗೊಂಬೆ ಥರ ಇದ್ಲು. ಸಾಧಾರಣವಾಗಿ ಎಲ್ಲ ಕತೆಗಳು ಈ ಥರ ಶುರುವಾಗುತ್ತೆ. ಈ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳಿದಾಗಲೇ ನಮಗೊಂದು ಕ್ಯೂರಿಯಾಸಿಟಿ, ಮುಂದೇನು ಅಂತ. ಇದನ್ನೆಲ್ಲ ನಾವು ಅಜ್ಜಿ ಕತೆ ಅಂತ ಹೇಳ್ತಿದ್ದೆವು ಅಲ್ವಾ? ಸಣ್ಣವರಿರುವಾಗ ನಮ್ಮ ಅಮ್ಮನ ಬಾಯಿಂದ, ಅಜ್ಜಿ ಬಾಯಿಂದ ಇಂತಹ ಕತೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದವರು ನಾವು. ಆಮೇಲೆ ಪ್ರೈಮರಿ ಸ್ಕೂಲಿಗೆ ಹೋದಾಗ ಅಲ್ಲಿಯೂ ಟೀಚರ್ ನಮ್ಮ ಕತೆ ಹೇಳ್ತಾ ಇದ್ರು. ಅದರಲ್ಲಿ ಕತೆ ಸ್ವಲ್ಪ ಚೇಂಜ್. ಹೇಗೆ? ಒಂದು ದೊಡ್ಡ ಕಾಡಿತ್ತು. ಅಲ್ಲಿ ಹುಲಿ, ಸಿಂಹ, ನರಿ ಎಲ್ಲ ಒಟ್ಟಿಗೆ ವಾಸವಾಗಿರ್ತಿದ್ದು. ಹೀಗೆ ಕತೆ ಶುರು ಮಾಡ್ತಾ ಇದ್ರು. ಈ ಕತೆಯಲ್ಲಿ ಪ್ರಾಣಿಗಳು, ದೇವರು, ಪಕ್ಷಿಗಳು ಎಲ್ಲರೂ ಮಾತಾಡ್ತಾ ಇದ್ರು. ಅದರಲ್ಲೂ ಪಂಚತಂತ್ರದ ಕತೆಗಳನ್ನು ಹೇಳಿದರೆ ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು. ಇನ್ಯಾವ ಕತೆ ಇಷ್ಟ ಆಗ್ತಿತ್ತು? ಹಾಂ, ತೆನಾಲಿ ರಾಮಕೃಷ್ಣನ ಕತೆ, ಆಮೇಲೆ ಬೀರ್ಬಲ್ಲನ ಕತೆ, ಇದೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲದಂತ ಇಂಥ ಕತೆಗಳನ್ನು ಕೇಳಿ ನಾವು ಬೆಳೆದದ್ದು ಅಲ್ವಾ? ರಾತ್ರಿ ಮಲಗುವಾಗಲಂತೂ ಅಮ್ಮ ಒಂದು ಕತೆಯನ್ನು ನಮಗೆ ಹೇಳಲೇಬೇಕಾಗಿತ್ತು. ಅದು ದಿನ ಹೇಳದ ಕತೆಯೇ ಆದರೂ ಸಹ ನಮಗಿಂತ ಬೇಸರ ಇಲ್ಲ. ಆ ಕತೆಯನ್ನು ಮರುದಿವಸ, ಅದರ ಮರುದಿವಸ, ಇಡೀ ವಾರ ಬೇಕಾದರೂ ಕೇಳ್ತಿದ್ದೆವು. ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಮಂತ್ರವಾದಿಯ ಕತೆ, ಆಮೇಲೆ ಭೂತ ಪಿಶಾಚಿಯ ಕತೆ. ವಾವ್, ಏನು ಖುಷಿ! ಹಾಂ ಅಮ್ಮ, ಮತ್ತೇನಾಯ್ತಮ್ಮ, ಇನ್ನೇನಾಯ್ತಮ್ಮ ಅಂತ ಕೇಳ್ತಾ ಕೇಳ್ತಾ ನಿದ್ರೆ ಮಡಿಲಿಗೆ ನಾವು ಜಾರ್ತಿದ್ದೆವು. ಅದೆಲ್ಲವೂ ಸುಖಕರವಾದ ರಸಮಯ ಕ್ಷಣಗಳು. ಹಾಗಿದ್ರೆ ಇವತ್ತು ಒಂದಷ್ಟು ಕತೆಗಳನ್ನು ಕೇಳೋಣ. ನಾನು ಕತೆಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಟೀ ಕುಡಿತಾ ಕುಡಿತಾ ಈ ಕತೆಯನ್ನು ಕೇಳಬೇಕು. ಆದರೆ ಕತೆ ನಾನು ಹೇಳಬೇಕು ಅಂತ ಹೇಳಿದರೆ ಒಂದು ಕಂಡೀಷನ್, ಅದನ್ನು ನೀವು ಪಾಲಿಸಲೇಬೇಕು. ಏನು ಹೇಳಿದರೆ, ನಾನು ಕತೆ ಕೇಳುವಾಗ ನೀವು ಕೂತಲ್ಲೇ ಹೂಗುಡ್ತಾ ಇರಬೇಕು. ನಾನು ಕೇಳೋದಿಲ್ಲ ಅಂತ ತಿಳ್ಕೋಬೇಡಿ, ಖಂಡಿತ ನನಗೆ ಕೇಳಿಯೇ ಕೇಳಿಸುತ್ತೆ. ಯಾಕಂದರೆ ಈ ಕತೆಯ ಮಧ್ಯದಲ್ಲಿ ಹ್ಞೂ ಅಂದರೆ ಅದೇ ಒಂದು ಚಂದ. ಯಾಕಂದರೆ ಕತೆ ಹೇಳೋದಕ್ಕೆ ನನಗೂ ಒಂಥರ ಸ್ಫೂರ್ತಿ. ಸರಿ, ಈಗ ಕತೆಯನ್ನು ಕೇಳೋದಕ್ಕೆ ನೀವು ರೆಡಿಯಾಗಿದ್ದೀರಿ, ಹೇಳೋದಕ್ಕೆ ನಾನು ರೆಡಿಯಾಗಿದ್ದೇನೆ. ಒಂದಷ್ಟು ಕತೆಗಳನ್ನು ಕೇಳೋಣ. ಈಗ ಬಿಸಿ ಬಿಸಿ ಚಾವನ್ನು ನೀವು ರೆಡಿ ಮಾಡಿಕೊಳ್ಳಿ, ನನಗೂ ಒಂದು ಕಪ್ ಟೀ ಬೇಕು, ನಾನು ಒಂದು ಟೀ ರೆಡಿ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಹೋಗಬೇಕಲ್ಲ, ಅದಕ್ಕಾಗಿ ಸೂಪರಾಗಿರೋ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಟೀ ರೆಡಿ ಅಲ್ವಾ? ಕೈಯಲ್ಲಿ ಏನು ಬೇಡ, ಬಿಸ್ಕಿಟ್ ಬೇಡ, ಆಮೇಲೆ ಪಕೋಡ ಏನು ಬೇಡ, ಕಥೆನ ಕೇಳಿ. ಕಥೆನ ಕೇಳ್ತಾ ಕೇಳ್ತಾ ಒಂದೊಂದೇ ಸಿಪ್ ಟೀ ಕುಡಿತಾ ಇರಿ. ಸರಿ, ನಾ ಕತೆ ಶುರು ಮಾಡ್ಲಾ? ಮಾತ್ರ ಕಂಡೀಷನ್ ಮರಿಬಾರ್ದು, ಹೂ ಇರ್ತಾ ಇರಬೇಕು. ಸರಿ, ಒಂದ್ ಮನೆಯಲ್ಲಿ ಪುಟಾಣಿ ಅಣ್ಣ ಮತ್ತೆ ಪುಟ್ಟ ತಂಗಿ ಇಬ್ರು ಹೇಳಿದ್ರೆ ಅವರಿಬ್ರೇ, ಯಾಕಂದ್ರೆ ಅವ್ರಿಗೆ ಯಾರು ಇಲ್ಲ. ಹಾ, ಅವ್ರ ಹತ್ರ ಇಲ್ಲ ಹೇಳೋದಕ್ಕೆ ಒಂದಿತ್ತು. ಏನು ಹೇಳಿದ್ರೆ ಕೆಂಪು ಜುಟ್ಟಿನ ಹುಂಜ ಒಂದಿತ್ತು. ಅದೆಂದ್ರೆ ಇಬ್ಬರಿಗೂ ಬಹಳ ಪ್ರೀತಿ. ಒಂದು ದಿನ ಈ ತಂಗಿಗೆ ವಿಪರೀತ ಹಸಿವಾಯಿತು. ಮನೆಯಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ. ಅಣ್ಣ ಮನೆಯ ಮೂಲೆ ಮೂಲೆ ಹುಡುಕಿದ. ಈಗ ನೋಡಿ, ಕಣಜದ ಬುಡದಲ್ಲಿ ಒಂದಿಷ್ಟು ಗೋಧಿ ಕಾಳು ಇತ್ತು. ಅದನ್ನೇ ಬೀಸಿ ತಂಗಿಗೆ ಚಪಾತಿ ಮಾಡಿಕೊಡುವ ಅಂತ ಅಣ್ಣ ಅದನ್ನು ಒಟ್ಟು ಮಾಡಿದ. ಇನ್ನೇನು ಬೀಸಬೇಕು, ಹುಂಜ ಅವನನ್ನು ತಡೀತು. ಅವನು ಹೇಳಿತು, ಹುಂಜ, ಈ ಹುಡುಗ, ಎಲ್ಲ ಗೋಧಿನ ನೀನು ಬೀಸಬೇಡ, ಒಂದು ಕಾಳು ಗೋಧಿಯನ್ನು ಹೋಗಿ ಬಿತ್ತು ಅಂತ ಹೇಳಿ ಹೇಳಿತು. ಹುಡುಗ ಹಾಗೆ ಮಾಡಿದ. ಮಾರನೇ ದಿನ ಬಾಗಿಲು ತೆರೆದಾಗ ನೋಡುದೇನು, ಅವ ಬಿತ್ತಿದ ಗೋಧಿ ಕಾಳು ಮುಗಿಲು ಮೀರಿ ಬೆಳೆದಿತ್ತು. ಅಂಗಳ ತುಂಬ ಹರಡಿತ್ತು ಅದರ ದಪ್ಪ ಕಾಂಡ. ಹುಡುಗನಿಗೆ ಕುತೂಹಲ ತಡೆಯದೆ ಸರಸರನೆ ಆ ಕಾಂಡವೇರುತ್ತಾ ಹೋದ. ಹೋಗುತ್ತಾ ಹೋಗುತ್ತಾ ಮೋಡಗಳನ್ನು ದಾಟಿದ, ಆಕಾಶದ ನೀಲಿಯನ್ನು ದಾಟಿದ. ಆಮೇಲೆ ಗೋಧಿ ಗಿಡದ ತುದಿ ಎಲ್ಲಿ ಮುಗಿತದೆ ಅಲ್ಲಿ ಒಂದು ಮನೆ ಇತ್ತು. ಆ ಮನೆ ಎದುರು ಬಂದು ನಿಂತ. ಆ ಮನೆಯೊಳಗಿನಿಂದ ಘಮ ಘಮ ಘಮ ವಾಸನೆ. ಹುಡುಗ ಹೋಗಿ ನೋಡ್ತಾನೆ, ಒಂದು ಮಾಟಗಾತಿ ಮುದುಕಿ ಬೀಸಿನ ಕಲ್ಲು ಬೀಸುತ್ತಾ ಕುಳಿತಿದೆ. ಈಗ ಬೀಸುಕಲ್ಲು ಬೀಸುವಾಗ ಏನು ಬರಬೇಕು ಹೇಳಿ? ಹಾ, ಅದರ ಹುಡಿ ಬೀಳಬೇಕು. ಆದರೆ ಇಲ್ಲಿ ಬೀಳೋದೇ ಬೇರೆ. ಹಿಂಗೆ ಗೊತ್ತಾ, ದಂಡಿಯಾಗಿ ಅದರಿಂದ ದೋಸೆಗಳು, ಕಡುಬುಗಳು, ಹೋಳಿಗೆ, ಚಕ್ಕುಲಿ, ಕೋಡುಬಳೆ ಎಲ್ಲ ಬೀಳ್ತಾ ಇತ್ತು. ಬಾಯಲ್ಲಿ ನೀರುರ್ಲಿಕ್ಕೆ ಶುರುವಾಯಿತು ಹುಡುಗನಿಗೆ. ಹಾಗೆ ನೋಡ್ತಾ ನಿಂತವನಿಗೆ ಮುದುಕಿಯ ಎಡಗಣ್ಣು ಕುರುಡು ಅಂತ ಗೊತ್ತಾಯಿತು. ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ಎಡಬೆದೆಯಿಂದಲೇ ಮೆಲ್ಲನೆ ಸುರುಳಿ ಅಂಗಿಯನ್ನ ಕೊಟ್ಟೆಯ ಹಾಗೆ ಮಾಡಿಕೊಂಡು ಕೈಲಾದಷ್ಟು ತಿಂಡಿಯನ್ನ ಬಾಚಿ ಬಾಚಿ ತುಂಬಿಕೊಂಡು ಮತ್ತೆ ಸರಸರನೆ ಕಾಂಡ ಇಳಿದು ಮನೆ ಸೇರಿದ. ಅಣ್ಣ ತಂಗಿ ಹೊಟ್ಟೆ ತುಂಬ ತಿಂಡಿಗಳನ್ನ ತಿಂದ್ರು. ಕೆಂಪು ಜುಟ್ಟಿನ ಈ ಹುಂಜ ಉಂಟಲ್ಲ, ಅದು ಸಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊ ಅಂತ ಹೇಳ್ತಾ ಆ ತಿಂಡಿ ಎಲ್ಲ ತಿನ್ನೋದಕ್ಕೆ ಶುರು ಮಾಡಿತು. ಮತ್ತೆ ಮಾರನೇ ದಿನ ಹುಡುಗ ಕಾಂಡವೇರಿ ಮಾಟಗಾತಿಯ ಮನೆಯಿಂದ ತಿಂಡಿ ಹೊತ್ತು ತಂದ. ಹೀಗೆ ನಾಲ್ಕೈದು ದಿನ ಸಾಗಿತು. ಅದೊಂದು ದಿನ ಈ ಒಕ್ಕಣ್ಣಿನ ಮಾಟಗಾತಿಗೆ ಗೊತ್ತಾಯಿತು. ನೋಡಿ, ಅವಳು ಮಾಟಗಾತಿಯಲ್ವಾ, ಅವಳಿಗೆ ಇಷ್ಟು ದಿನ ಎಡಗಣ್ಣಲ್ಲಿ ಕುರುಡಿತ್ತು. ಅವಳಿಗೆ ಏನೋ ಒಂದು ಸಂಶಯ ಬಂತು. ಯಾಕೆ ನಾನು ನನ್ನ ಬೀಸುಕಲ್ಲಿಂದ ಬರ್ತಿದ್ದ ತಿಂಡಿಯಲ್ಲಿ ಕಮ್ಮಿ ಏನು ಯಾಕಾಗ್ತಿದೆ ಅಂತ ಎಣಿಸ್ಕೊಂಡು ಅವಳು ಆ ಕುರುಡನ್ನು ಬಲಗಣ್ಣಿಗೆ ಶಿಫ್ಟ್ ಮಾಡಿದ್ಲು. ಇದೊಂದು ಗಮ್ಮತ್ತಲ್ವಾ? ಸರಿ, ಎಂದಿನಂತೆ ತಿಂಡಿ ಕದಿಯಲು ಹೋದ ಈ ಹುಡುಗ ತಪ್ಪ ಸಿಕ್ಕಿಬಿದ್ದ. ಕಟ ಕಟ ಕಟ ಹಲ್ಲು ಕಡಿಯುತ್ತ ಮಾಟಗಾತಿ, ಹುಡುಗ, ನೀನೆಯೋ ಇಷ್ಟು ದಿನದಿಂದ ನನ್ನ ತಿಂಡಿಯನ್ನ ಕದೀತಿದ್ದದ್ದು, ತಡಿ, ನಿಂಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಕೂಗಾಡಿತು. ಹಂಡೆಯ ನೀರು ಕಾಯಿಸ್ಲಿಕ್ಕೆ ಹುಡುಗನನ್ನೇ ಕಟ್ಟಿಗೆ ಹಾಗೆ ಉರಿಸ್ತೀನಿ ಅಂತ ಹೊಂದ್ಕೊಂಡಿತು ಮುದುಕಿ. ಸೀದಾ ನೀರೊಲೆ ಹತ್ರ ಕರ್ಕೊಂಡು ಹೋಗಿ ಒಲೆಯೊಳಗೆ ತೂರಲು ಹೇಳಿತು. ಇಷ್ಟೆಲ್ಲ ಆದರೂ ನಮ್ಮ ಹುಡುಗ ಸ್ವಲ್ಪನೂ ಹೆದರ್ಲಿಲ್ಲ. ಒಲೆ ಹತ್ರ ಹೋಗಿ, ಅಜ್ಜಿ ಅಜ್ಜಿ, ನಾನು ಇದರಲ್ಲಿ ಹಿಡಿಸೋಲ್ಲ ಅಂತ ನಾಟಕ ಆಡಿದ. ಮುದುಕಿಗೆ ರೀಗಿತ್ತು. ಮೈ ಮಡಚಿ, ತುರಿಕ ಹುಡುಗ ಅಂತು. ನಮ್ಮ ಹುಡುಗನ ನಾಟಕವೋ ನಾಟಕ. ಕೊನೆಗೆ ಆ ಹುಡುಗ ಏನಂದ, ಏ ಅಜ್ಜಿ, ನೀನೇ ತೋರಿಸು ಹೇಗೆ ತೂರಬೇಕು ಅಂತ ಅಂದ. ಸರಿ, ಮುದುಕಿ ಒಲೆಯೊಳಗೆ ತೂರಿಕೊಂಡ್ಳು. ಹುಡುಗ ಅದೇ ಸಮಯ ಅನ್ನುತ್ತ ಸೀಮೆ ಎಣ್ಣೆ ಸುರಿದು ಬೆಂಕಿ ಕಡ್ಡಿ ಗೀರಿ ಮಾಟಗಾತಿಯನ್ನು ಸುಟ್ಟು ಬಿಟ್ಟ. ಆಮೇಲೆ ಸೀದಾ ಮಾಯದ ಬೀಸ್ಕಲ್ಲನ್ನು ಹಿಡಿದು ಗೋಧಿ ಗಿಡ ಇಳಿದು ಮನೆ ಸೇರಿದ. ಆಮೇಲೆ ಅಣ್ಣ ತಂಗಿ ಸೇರಿ ಗಿಡದ ಕಾಂಡವನ್ನು ಕತ್ತರಿಸಿ ಹಾಕಿದ್ರು. ಆಮೇಲೆ ದಿನ ದಿನನೂ ಅಣ್ಣ ತಂಗಿ ಆಹಾ ಥರಥರಾವರಿ ತಿಂಡಿ ತಿನ್ನುತ್ತಾ ಸುಖವಾಗಿದ್ರು ಅಂತ ಕಥೆಯಲ್ಲಿಗೆ ಮುಗಿಸ್ಬಿಡ್ಲಾ? ಕತೆ ಇಷ್ಟೇನಾ? ಅಲ್ಲಲ್ಲ, ಕತೆ ಇನ್ನೂ ಮುಂದುವರಿತದೆ, ಹೇಳ್ಬಿಡ್ಲಾ? ಆ ಊರಲ್ಲಿ ಒಬ್ಬ ದೊಡ್ಡ ರಾಜ. ಅವನಿಗೆ ಈ ಅಣ್ಣ ತಂಗಿಯಂದ್ರ ಹತ್ರ ಮಾಯದ ಬೀಸುಕಲ್ಲಿರುವ ಸಂಗತಿ ತಿಳಿಯಿತು. ಆ ಮಕ್ಕಳಿಂದ ಅದನ್ನು ಕಿತ್ಕೊಳ್ಬೇಕು ಅಂತ ಉಪಾಯ ಮಾಡಿದ. ಬೀಸುಕಲ್ಲನ್ನು ನೋಡಿಕೊಡುವುದಾಗಿ ಅದನ್ನು ತೆಗೆದುಕೊಂಡು ಬೇರೆದೇ ಒಂದನ್ನು ಕಳಿಸಿಕೊಟ್ಟ. ಎಂದಿನಂತೆ ಮಕ್ಕಳು ತಿಂಡಿಗಾಗಿ ಕಲ್ಲು ಬೀಸ್ತಾರೆ, ಅಲ್ಲೇನಿದೆ, ಅದರಿಂದ ಏನು ಬರ್ತಾನೇ ಇಲ್ಲ. ಇವರು ಹೋಗಿ ರಾಜನ ಹತ್ರ ನ್ಯಾಯ ಕೇಳಿದಾಗ ರಾಜ ಈ ಅಣ್ಣ ತಂಗಿಯನ್ನು ಗಡೀಪಾರು ಮಾಡಿಬಿಟ್ಟ.
ಸರಿ, ಈಗ ಯಾರೋ ಒಂದು ಎಂಟ್ರಿ ಕೊಟ್ರು ಹೇಳಿ. ಈ ಕಥೆಯ ಮಧ್ಯದಲ್ಲಿ ನಮ್ಮ ಕೆಂಪು ಜುಟ್ಟಿನ ಹುಂಜ ಈಗ ಬೀದಿಗೆ ಬಂತು. ಬಂದು ಬೇಲಿಗಳ ಮೇಲೆ ನಿಂತು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡಿತು. ಕೊಕ್ಕಕ್ಕೋ ಕೊಕ್ಕಕ್ಕೋ, ಈ ದುಷ್ಟರಾಜ ಪಾಪದ ಬಡ ಮಕ್ಕಳಿಗೆ ಮೋಸ ಮಾಡಿ ಅವರ ಬೀಸಿಕೊಲ್ಲು ಕಿತ್ಕೊಂಡಿದ್ದಾನೆ. ಅಲ್ಲಿ ಆ ಪಾಪದ ಮಕ್ಕಳು ಉಪವಾಸ ಇದ್ರೆ ಇವನಿಲ್ಲಿ ಬಗೆ ಬಗೆಯ ಭಕ್ಷ್ಯ ತಿಂತಿದ್ದಾನೆ. ನಾಚಿಗೇಡು ನಾಚಿಗೇಡು ಅಂತ ಕಿರಿಚಿತು. ಈ ಕೆಂಪು ಜುಟ್ಟಿನ ಹುಂಜದ ಕೂಗು ಕೇಳಿ ಜನ ಆಶ್ಚರ್ಯಪಟ್ರು. ಗುಸ್ಗುಸು ಮಾತಾಡ್ತಾ ಹುಂಜದ ಬಳಿ ಹೋಗಿ ಏನು ವಿಷಯ ಅಂತ ಮತ್ತೆ ತಿಳ್ಕೊಂಡ್ರು. ಹೀಗೆ ಕೆಂಪು ಜುಟ್ಟಿನ ಹುಂಜ ಉಂಟಲ್ಲ, ಗಲ್ಲಿ ಗಲ್ಲಿಯಲ್ಲಿ ಕೊಕ್ಕೊಕ್ಕೋ ಕೊಕ್ಕೊಕ್ಕೋ ಅಂತ ಹೇಳ್ತಾ ಕೊನೆಗೆ ರಾಣಿಯ ಅಂತಃಪುರದ ಕಿಟಕಿ ಮೇಲೆ ನಿಂತು ಕೊಕ್ಕೊಕ್ಕೋ, ಮಕ್ಕಳ ಕೈಯಿಂದ ಬೀಸುಕುಲ್ಲು ಕಿತ್ತುಕೊಂಡ ರಾಜನ ಹೆಂಡತಿಯೇ ಅನ್ನುತ್ತಾ ರಾಣಿಯನ್ನು ಛೇಡಿಸಿತು. ರಾಣಿಗೆ ನಾಚಿಗೆಯಾಗಿ ಹೋಯಿತು. ಅವಳು ರಾಜನೊಟ್ಟಿಗೆ ಜಗಳ ಆಡಿದ್ಲು. ಈ ಹೊತ್ತಿಗೆ ಇದು ಎಲ್ರಿಗೂ ವಿಷಯ ಗೊತ್ತಾಯಿತು. ಆದರೆ ಈ ಕೆಂಪು ಜುಟ್ಟಿನ ಹುಂಜ ಮಾತ್ರ ತನ್ನ ಪಾಡಿಗೆ ತಾನು ಕೂಗನ್ನು ಮುಂದುವರಿಸಿತು. ಇದರಿಂದ ರಾಜನಿಗೆ ಸಿಟ್ಟು ಬಂದು ಹೋಯಿತು. ಅವನೇನು ಮಾಡಿದ, ತನ್ನ ಅಡಿಗೆಯವರಿಗೆ ಒಂದು ಆದೇಶವನ್ನು ಕೊಟ್ಟ. ಈ ಹುಂಜವನ್ನು ಕೊಯ್ದು ಸಾರು ಮಾಡಿ ಬಡಿಸಿ ಅಂತೇಳಿ ಆಜ್ಞೆ ಮಾಡಿದ. ಈ ಅಡಿಗೆಯವರು ಕೂಗುತ್ತಿದ್ದ ಹುಂಜವನ್ನು ಕೊಯ್ದು ಮಸಾಲೆ ಅರೆದು ಸಾರು ಮಾಡಿದರು. ಆಹಾ, ರಾಜನಿಗೆ ಖುಷಿಯಾಯಿತು. ಇನ್ನು ಮುಂದೆ ಏನು ಕಿರಿಕಿರಿಲ್ಲ ಅಂತ ಹೇಳಿ ಸಾರನ್ನು ಸುರ್ಕೊಂಡು ಗಟ್ಟಿಯಾಗಿ ತಿಂದ. ಊಟ ಮಾಡಿ ಮಲಗುವ ಕೋಣೆಗೆ ಹೋದ. ಮಲಗಬೇಕು, ಅಷ್ಟರಲ್ಲಿ ರಾಜನ ಹೊಟ್ಟೆಯಿಂದ ಮತ್ತೆ ಹುಂಜದ ಕೂಗು. ಕೊಕ್ಕೊಕ್ಕೋ, ದುಷ್ಟರಾಜ ಮಕ್ಕಳಿಂದ ಬೀಸುಕಲ್ಲು ಕಿತ್ತುಕೊಂಡ ಕೆಂಪು ಜುಟ್ಟಿನ ಹುಂಜ ನನ್ನನ್ನು ಸೆರೆಮನೆಗೆ ತಳ್ಳಿದ. ಈಗ ಈ ದುಷ್ಟ ನನ್ನನ್ನು ಬೇಯಿಸಿ ತಿಂತಿದ್ದಾನೆ. ಅಲ್ಲಿ ಬಡ ಮಕ್ಕಳು ಉಪವಾಸ ಬಿದ್ದಿದ್ದಾರೆ, ಇಲ್ಲಿ ರಾಜ ತಿಂದು ತೇಗ್ತಾ ಇದ್ದಾನೆ ಅಂತ ಹೇಳಿ ಕಿರಿಚಿಲಿಕ್ಕೆ ಶುರು ಮಾಡಿತು. ಈಗಂತೂ ರಾಜನಿಗೆ ಬೊಗಸೆ ನೀರಲ್ಲಿ ಮುಳುಗಿ ಸಾಯುವಷ್ಟು ನಾಚಿಕೆ ಆಯಿತು. ಅವನು ಹೋದಲ್ಲಿ ಬಂದಲ್ಲೆಲ್ಲ ಕೆಂಪು ಜುಟ್ಟಿನ ಈ ಹುಂಜದ ಕೊಕ್ಕೊಕ್ಕೋ ಕೊಕ್ಕೊಕ್ಕೋ ನಡೆದೇ ಇತ್ತು. ಕೈ ಕೈ ಹಿಸುಕಿಕೊಂಡ ರಾಜ ಆಮೇಲೆ ಅವಮಾನ ತಾಳಲಾರದೆ ತಿಂದದ್ದನ್ನೆಲ್ಲ ಕಕ್ಕಿಕೊಂಡ. ಕೆಂಪು ಜುಟ್ಟಿನ ಹುಂಜ ಇಡಿಯಾಗಿ ಹೊರ ಬಂದು ಅರಮನೆ ಬೇಲಿಯತ್ತ ಹಾರಿ ಹೋಯಿತು. ಮತ್ತೆ ತನ್ನ ಕೂಗು ಮುಂದುವರಿಸಿತು. ಈಗಂತೂ ರಾಣಿ ರಾಜನನ್ನ ತರಾಟೆಗೆ ತೆಗೆದುಕೊಂಡ್ಳು. ಬೀಸೆ ಕೊಲ್ಲು ಕೊಟ್ಟು ಬಿಡು ಮಾರಾಯ ಅಂತ ಬುದ್ಧಿ ಹೇಳಿದ್ಲು. ಕೊನೆಗೂ ರಾಜ ಕೆಂಪು ಜುಟ್ಟಿನ ಹುಂಜದ ಕಾಟಕ್ಕೆ ಬೇಸತ್ತು ಆ ಮಕ್ಕಳನ್ನು ಕರೆಸಿದ. ಅವರ ಬೀಸುಕಲ್ಲು ಅವರಿಗೆ ಮರಳಿಸಿದ. ಆಮೇಲೆ ಅಣ್ಣ ತಂಗಿ ದಿನವೂ ಬೀಸುಕಲ್ಲು ಬೀಸಿ ಬೀಸಿ ರುಚಿ ರುಚಿಯಾದ ತಿಂಡಿಗಳನ್ನು ಪಡೆಯುತ್ತಾ ಬಡವರಿಗೆಲ್ಲ ಹಂಚುತ್ತಾ 100 ವರ್ಷ ಸುಖವಾಗಿದ್ದರು. ಕೆಂಪು ಜುಟ್ಟಿನ ಹುಂಜವು ರಾಜನ ಪ್ರಾರ್ಥನೆಗೆ ಒಪ್ಪಿ ಮುಂದೆ ಯಾವತ್ತೂ ಅವನ ವಿರುದ್ಧ ಕೂಗಲಿಲ್ಲ. ತಾನು ತಿಂಡಿಯಲ್ಲಿ ಪಾಲು ಪಡೆದು ಅಣ್ಣ ತಂಗಿಯರೊಟ್ಟಿಗೆ ಸುಖವಾಗಿ ಇದ್ದು ಬಿಟ್ಟಿತು. ಸುಖತೆ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಸರಿ, ಇನ್ನೊಂದು ಕತೆ ಕೇಳೋದಕ್ಕೆ ರೆಡಿಯಾಗಿ ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಓಕೆ, ಕತೆ ಹೇಳ್ತಾ ಇದೆ ಅಲ್ವಾ? ಒಂದು ಕೆಂಪು ಜುಟ್ಟಿನ ಒಂಜದ ಕತೆ ಮುಗೀತು, ಈಗ ಇನ್ನೊಂದು ಕತೆ ಹೇಳೋ ಹೊತ್ತು. ಸರಿ, ಕೇಳೋದಕ್ಕೆ ರೆಡಿಯಲ್ಲ? ಹೂ ಬಿಡ್ತಾ ಇದ್ದೀರಲ್ಲ, ಕೆಲವರದೆಲ್ಲ ಹೂ ಹೂ ಹೂ ಅಂತ ನನಗೆ ಕೇಳಿಸ್ತಾ ಇದೆ ಇಲ್ಲಿಗೆ. ಸರಿ, ಯಾರೆಲ್ಲ ಹೇಳ್ತಾ ಇಲ್ಲ, ಹೇಳಬೇಕು ಈಗ. ಓಕೆ, ಈಗ ಇನ್ನೊಂದು ಕತೆ. ಬೆಳಕಿನ ವಿಚಾರವಾಗಿ ಬೆಳಕು ಬೆಳಕು ಕೊಡುವಲ್ಲಿ ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದೇವಲೋಕಕ್ಕೆ ಈ ತರದ ಸುದ್ದಿಗಳು ಬರ್ತಾ ಇತ್ತು. ಯಾರೆಲ್ಲ ಈ ತರ ಹೇಳ್ತಿದ್ರು ಅಂದ್ರೆ, ಸೂರ್ಯ, ಚಂದ್ರ, ನಕ್ಷತ್ರ ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅನ್ನುವ ಬಲವಂತವನ್ನ ಹೇರತೊಡಗಿದವು. ಯಾರನ್ನು ತಾನು ಶ್ರೇಷ್ಠನೆಂದು ಗುರುತಿಸಬೇಕೆಂದು ಬ್ರಹ್ಮನಿಗೆ ಸಹ ಇಲ್ಲಿ ಗಲಿಬಿಲಿ ಉಂಟಾಯಿತು. ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧರಿಸಿ ಬ್ರಹ್ಮ ಒಂದು ತುರ್ತು ಸಭೆಯನ್ನ ಕರೀತಾನೆ. ಸಭೆಗೆ ಇಂದ್ರಾದಿಗಳು ಸೇರಿದಂತೆ ಎಲ್ಲ ದೇವತೆಗಳು ಬಂದರು. ಸೂರ್ಯ, ಚಂದ್ರ ಹೀಗೆ ಯಾರ್ಯಾರು ಸ್ಪರ್ಧೆಯಲ್ಲಿದ್ದಾರೋ ಅವರಿಗೆಲ್ಲ ಕರೆ ಹೋಯಿತು. ಎಲ್ಲರೂ ಬಂದು ಸೇರಿದಾಗ ಸಭೆ ಆರಂಭವಾಯಿತು. ಈಗ ಭೂಮಿ ಕಡೆಯಿಂದ ಯಾರಾದರೂ ಸ್ಪರ್ಧೆಗೆ ಹೋಗ್ಬೇಕಲ್ಲ, ಯಾರು ಹೋಗಿದ್ರು ಹೇಳಿದ್ರೆ ನಮ್ಮ ಮಿಂಚುಹುಳು ಹೋಗಿತ್ತು. ಆಗ ಬ್ರಹ್ಮ ಕೇಳ್ತಾನೆ, ಭೂಮಿಯೊಳಗಿನ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ನೇನಾ, ಮತ್ತಾರು ಇಲ್ವೇ, ಹಣತಿ ಯಾಕೆ ಬಂದಿಲ್ಲ ಅಂತ ಸಭೆಯಲ್ಲಿ ಕೇಳಲಾಯಿತು. ಆಗ ಮಿಂಚುಹುಳು, ಹಣತಿಯನ್ನ ನಾನು ಕರೆದಿ ಸ್ವಾಮಿ, ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತನಾದವನು ಇಲ್ಲೋ ಗೊತ್ತಿಲ್ಲ, ನೀವು ಹೋಗಿ ಬನ್ನಿ ಅಂತ ನನ್ನನ್ನು ಕಳಿಸಿತು ಅಂತೇಳಿ ಹೇಳಿತು. ಈಗ ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಹಣತಿಯನ್ನು ಕೂಡ ಕರೆಸ್ತಾನೆ. ಸಭೆಯಲ್ಲಿ ಮೊದಲು ವಾದಿಸುವ ಮತ್ತು ಹಕ್ಕು ಮಂಡಿಸುವ ಅಧಿಕಾರವನ್ನ ಸೂರ್ಯನಿಗೆ ನೀಡಲಾಯಿತು. ಸೂರ್ಯ ಹೇಳ್ತಾನೆ, ಬ್ರಹ್ಮದೇವ, ನನಗೆ ಪ್ರತಿಸ್ಪರ್ಧಿಯೇ ಇಲ್ಲ, ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ, ನಾನು ಇಲ್ಲದೆ

ಅಗತ್ಯ ಇಲ್ಲ, ಜೀವನ ನಡೆಯುವುದು ನನ್ನ ಬೆಳಕಿನಿಂದಲೇ ಎಂದು ಹೇಳಿ ಅಹಂನಿಂದ ಎಲ್ಲರ ಕಡೆ ನೋಡಿತು. ಅನಂತರ ಚಂದ್ರ ಏನ್ ಹೇಳ್ತಾನೆ ಹೇಳಿದ್ರೆ, ಈ ಸೂರ್ಯ ಎಲ್ಲ ಕಾಲದಲ್ಲೂ ಇರೋನಲ್ಲ, ಹಗಲು ಮಾತ್ರ ಅವನ ಕೆಲಸ, ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ. ಕವಿಗಳಿಗೆ ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ. ನಾನು ಸೂರ್ಯನಷ್ಟು ಪ್ರಖರವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ವಾದಿಸಿತು. ಆಗ ನಕ್ಷತ್ರಗಳು, ಸೂರ್ಯನ ಬೆಳಕು ಹಗಲು ಮಾತ್ರ, ಮತ್ತು ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ, ಆದರೆ ರಾತ್ರಿಯಲ್ಲಿ ನಾವು ಯಾವತ್ತೂ ಇರ್ತೀವಿ. ನಮ್ಮ ಬೆಳಕು ಜನಸಾಮಾನ್ಯರಿಗೆ ಚಿಕ್ಕದಿರಬಹುದು, ಆದರೆ ಅಷ್ಟರಲ್ಲೇ ಅವರಿಗೆ ಹಾದಿ ತೋರಿಸ್ತೀವಿ. ಮಕ್ಕಳಿಗೂ ನಮ್ಮನ್ನ ಕಡ್ರೆ ಅಕ್ಕರೆ ಅಂತ ಹೇಳಿತು. ಮಿಂಚು ಹುಳ ಕೂಡ ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲೆಯಲ್ಲಿ ಒಂದು ಬೆಳಕಿನ ಸೊಬಗನ್ನು ಮೂಡಿಸುವೆ ಅಂತ ಹೇಳಿತು. ಈಗ ಮುಂದಿನ ವಾದ ಮಂಡಿಸುವ ಹಕ್ಕು ಹಣತೆಗೆ. ಆಗ ಹಣತೆ ಶುರು ಮಾಡಿತು. ನನಗೆ ವಾದ ಮಂಡಿಸಲು ಆಸೆ ಏನೂ ಇಲ್ಲ ಬ್ರಹ್ಮದೇವ, ನಾನು ಶ್ರೇಷ್ಠನೆಂದು ನಾನೆಂದೂ ಭಾವಿಸಿಲ್ಲ, ಕನಿಷ್ಠವೆಂದೂ ಭಾವಿಸಿಲ್ಲ. ನಾನು ನನ್ನ ಕೆಲಸವನ್ನು ಮಾಡುತ್ತಿದ್ದೇನೆ. ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ನೀಡುವುದರಲ್ಲಿ ನನಗೆ ಖುಷಿ ಇದೆ. ಅದು ಕೇವಲ ಸ್ವಲ್ಪ ಬೆಳಕಾಗಲಿ, ನನ್ನನ್ನು ನಂಬಿ ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ. ಅವರು ಬಯಸುವವರಿಗೂ ಬೆಳಕು ಕೊಡುತ್ತೇನೆ, ಅವರು ಬೇಡವೆಂದರೆ ನನ್ನ ಬೆಳಗುವಿಕೆ ನಿಲ್ಲಿಸುತ್ತೇನೆ. ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಬೇಡವೆಂದರೆ ನಿಲ್ಲಿಸಿಯಾರೆ. ಜನರಿಗೆ ಬೇಕೋ ಬೇಡೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ. ನಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ. ಆದರೆ ನನಗೆ ಅದರಲ್ಲಿ ಹೆಗ್ಗಳಿಕೆ ಇಲ್ಲ, ಅದು ನನ್ನ ಕೆಲಸ. ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ. ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ. ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ, ಕ್ಷಮಿಸಿ ಎಂದು ಕೈ ಮುಗಿಯಿತು. ಹಣತೆಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಆಗ ಬ್ರಹ್ಮ, ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ, ಇಡೀ ಸಭೆಯೇ ಅದನ್ನು ಗುರುತಿಸಿದೆ. ಶ್ರೇಷ್ಠತೆ ಬರುವುದು ಬರೀ ಬಲದಿಂದಲ್ಲ, ತನ್ನ ಶಕ್ತಿಯಿಂದಲ್ಲ, ಅದರ ಜೊತೆಗೆ ನಡವಳಿಕೆಯಿಂದಲೂ ಗುಣ ಬರಬೇಕು. ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ಗುರುತರವಾದದ್ದು ಎಂದ. ಎಲ್ಲರೂ ಹಣತೆಗೆ ಜಯಕಾರ ಹಾಕಿದರು. ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಸೊ ಈಗೊಂದು ಚಂದದ ಕತೆ ಕೇಳಿದ್ರಲ್ಲ, ಹಾಗೀಗ ಚಂದದ ಒಂದು ಹಾಡು ಕೇಳುವ ಹೊತ್ತು. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು. ಈಗ ಹೆಂಗ ಗೊತ್ತಾ, ಈ ಅಜ್ಜಿ ತೊಡೆ ಮೇಲೆ ಕೂತು ಕತೆ ಕೇಳಿದ್ರೆ ಮಾತ್ರ ಮಲಗುವ ಸಮಯ ಅಂತ ಒಂದಿತ್ತು. ಕತೆ ಕೇಳುವಾಗಿನ ಅಜ್ಜಿಯ ಹಾವಭಾವ ನಮ್ಮನ್ನು ಯಾವುದೋ ಸುಂದರ ಲೋಕಕ್ಕೆ ಕರೆದೊಯ್ತಾ ಇತ್ತು. ಆಕೆಯ ಕಥೆಯನ್ನ ಕಣ್ಣರಳಿಸಿ ಬಾಯಿ ಬಿಟ್ಟುಕೊಂಡು ಕೇಳುತ್ತಿದ್ದ ನಮಗೆ ಆ ಅನುಭವವೇ ರಸದೌತಣ. ಬೀರಬಲ್ನ ಜಾಣತನಕ್ಕೆ ಹೆಮ್ಮೆ ಪಟ್ಟ ದಿನಗಳೆಷ್ಟು, ತೆನಾಲಿರಾಮನ ಹಾಸ್ಯಕ್ಕೆ ನಕ್ಕು ನಕ್ಕು ಮಲಗಿದ ಕ್ಷಣಗಳೆಷ್ಟು, ಅಲ್ಲಾವುದ್ದೀನ್ನ ಮಾಯಾದೀಪಕ್ಕೆ ಭೇಟಿ ಕೊಟ್ಟದ್ದು, ಪಂಚತಂತ್ರ ಕಥೆಗಳಲ್ಲಿ ಕೆಲವು ಅರ್ಥವಾಗದೆ ಅಜ್ಜಿಯನ್ನ ಕಾಡಿ ಬೇಡಿ ಅರ್ಥೈಸಿಕೊಂಡದ್ದು ಈ ಸೋಪನ ನೀತಿ ಕಥೆಗಳು, ವಿಕ್ರಮ್ ಮತ್ತು ಬೇತಾಳ ಕಥೆ ಕೇಳಿ ಬೇತಾಳ ನಮ್ಮ ಹೆಗಲನ್ನೇ ಇರುತ್ತೇನೋ ಎನ್ನುವಂತೆ ಭಯದಿಂದ ಅಜ್ಜಿಯ ಸೆರಗಿನಲ್ಲಿ ಮುಖ ಮುಚ್ಚಿ ನಿದ್ರಿಸುವ ಪ್ರಯತ್ನ ಮಾಡಿದ್ದು ಎಲ್ಲವೂ ಅವಿಸ್ಮರಣೀಯ ಕ್ಷಣಗಳ ಬುತ್ತಿ. ಅಜ್ಜಿ ಹೇಳುತ್ತಿದ್ದ ಕಾಗಕ್ಕ ಗುಬ್ಬಕ್ಕನ ಕಥೆಯಲ್ಲಿ ಕಾಗಕ್ಕ ಗುಬ್ಬಕ್ಕನ ಮನೆಗೆ ಬಂದು ಗುಬ್ಬಕ್ಕನ ಮರಿಗಳನ್ನು ತಿಂದಾಗ ಕಾಗೆ ಮೇಲೆ ವಿಪರೀತ ಸಿಟ್ಟು, ಗುಬ್ಬಕ್ಕನ ಮೇಲೆ ಅಷ್ಟೇ ಪ್ರೀತಿ ಕರುಣೆ. ಅಮ್ಮ ಅಕ್ಕಿ ಆರಿಸಲು ಕುಳಿತರೆ ತಿನ್ನಲು ಬರುತ್ತಿದ್ದ ಗುಬ್ಬಚ್ಚಿಗಳಿಗೆ ಪ್ರೀತಿಯಿಂದ ಕಾಳು ತಿನ್ನಲು ಅವಕಾಶ ಕೊಡುವುದು, ಅದೇ ಸಮಯಕ್ಕೆ ಕಾಗೆ ಏನಾದರೂ ಬಂದರೆ ಅದು ಕಣ್ಣಿಂದ ಮರೆಯಾಗುವವರೆಗೂ ಅದನ್ನು ಓಡಿಸಿದಾಗ ಏನೋ ಸಂತೃಪ್ತಿ. ಇದು ಅಜ್ಜಿಯ ಕಥೆಯ ಪ್ರಭಾವ. ಸರಿ, ಇನ್ನೊಂದು ಕಥೆಯನ್ನ ಕೇಳುವ ಹೊತ್ತು. ಸೊ ಕೇಳಿಯ ಕಥೆಯನ್ನ. ಒಂದು ಊರಲ್ಲಿ ಒಬ್ಬ ಚತುರನಾದ ನಾಪಿತನಿದ್ದ. ನಾಪಿತ ಅಂದ್ರೆ ಕ್ಷೌರಿಕ. ಅದೇ ಊರಿನಲ್ಲಿ ಪಂಚಾಂಗವನ್ನು ಓದುವಂತ ಒಬ್ಬ ಬ್ರಾಹ್ಮಣರಿದ್ರು. ನಾಪಿತನಿಗೆ ಬ್ರಾಹ್ಮಣರ ಮೇಲೆ ಬಹಳ ವಿಶ್ವಾಸ. ಏನೇ ಕೆಲಸ ಮಾಡಬೇಕಿದ್ರು ಆತನನ್ನ ಕೇಳಿಯೇ ಮಾಡ್ತಾ ಇದ್ರು. ಆ ಊರಿಂದ 4 ಯೋಜನ ದೂರದಲ್ಲಿ ಮಹಾದೇವನ ಕ್ಷೇತ್ರ ಒಂದಿತ್ತು. ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆ. ಜಾತ್ರೆಗೆ ತುಂಬಾ ಜನ ಸೇರ್ತಾ ಇದ್ರು. ನಾಪಿತ ಅವನಿಗೆ ಕ್ಷೌರಿಕ ವೃತ್ತಿಯಿಂದಲೂ ಇನ್ನೊಂದು ಗೊತ್ತಿತ್ತು, ಅವನಿಗೆ ನಾದಸ್ವರ ವಾದಕ ಆಗಿದ್ದ ಅವನು. ಜಾತ್ರೆ ಸಮಯದಲ್ಲಿ ನಾನು ಅಲ್ಲಿದ್ರೆ ಅಂದ್ರೆ ಆ ಮಹಾದೇವನ ದೇವಳದಲ್ಲಿ ಇದ್ರೆ ದೇವರ ಸೇವೆ ಮಾಡಿದಾಗೂ ಆಗತ್ತೆ. ಆಮೇಲೆ ನಾನು ನಾದಸ್ವರ ಓದಿದಾಗ ಖುಷಿಯಾಗಿ ದೇವಸ್ಥಾನದ ಮಂಡಳಿಯವರು ನನಗೇನಾದರೂ ಸ್ವಲ್ಪ ಹಣವನ್ನ ಕೊಡಬಹುದು ಅಂತಹ ಯೋಚನೆ ಮಾಡ್ತಾನೆ. ಹಾಗಾಗಿ ಬ್ರಾಹ್ಮಣರಲ್ಲಿ ಈ ವಿಷಯವನ್ನ ತಿಳಿಸಿ ಯಾತ್ರೆಗೆ ಒಳ್ಳೆಯ ಮುಹೂರ್ತವನ್ನ ಹೇಳಬೇಕು ಅಂತ ಕೇಳ್ತಾನೆ. ಬ್ರಾಹ್ಮಣರಿಗೆ ಆ ದಿವಸ ಏನೋ ತೋಚುದಿಲ್ಲ, ಸುಮ್ನೆ ಹೋಗಪ್ಪ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಡು ಅಂತಾನೆ. ಆದ್ರೆ ಬ್ರಾಹ್ಮಣರ ಮಾತಿನಲ್ಲಿ ವಿಶ್ವಾಸವಿದ್ದಂತ ಈ ನಾಪಿತ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಟ. ಸಾಕಷ್ಟು ದೂರ ನಡೆದ ಮೇಲೆ ಒಂದು ದಟ್ಟವಾದ ಕಾಡನ್ನ ಪ್ರವೇಶಿಸ್ತಾನೆ. ಅಲ್ಲಿ ನರಭಕ್ಷಕನಾಗಿದ್ದ ಹುಲಿಯೊಂದು ಮಹಾ ಉಗ್ರವಾಗಿ ಆರ್ಪಡಿಸುತ್ತಾ ಎದುರಾಗ್ತದೆ. ಆಗ ನಾಪಿತ, ಅಯ್ಯೋ ದೇವ, ಇನ್ನು ನನಗೆ ಸಾವಿಯೇ ನಿಶ್ಚಿತ, ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ, ಇನ್ನೇನು ಗತಿ ಅಂದುಕೊಳ್ತಾನೆ. ಹುಲಿ ಹತ್ರ ಹತ್ರ ಹತ್ರ ಬರ್ತಾ ಇದೆ, ಆವಾಗ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ನಾಪಿತ ತನ್ನ ಕೈಗಳಿಂದ ಭುಜಗಳನ್ನು ಬಡಿದುಕೊಳ್ಳುತ್ತಾ ಜೋರಾಗಿ ಅಟ್ಟಹಾಸ ಮಾಡಿ, ಎಲವೋ ಹುಲಿಯೇ, ದಷ್ಟಪುಷ್ಟನಾಗಿರುವ ನೀನು ದೇವರ ದಯದಿಂದ ನನಗೆ ಸಿಕ್ಕಿದ್ದೀಯ, ಬಾ, ಮುಂದೆ

ಹಿಡಿಯಿಡು ಎಂದು ಕೂಗುತ್ತಾ ಕೈಯಲ್ಲಿದ್ದ ಹಗ್ಗದ ತುಂಡೊಂದನ್ನು ಹುಲಿಯ ಕೊರಳಿಗೆ ಕಟ್ಟುವನಂತೆ ಹಾಕುತ್ತಾ ಮುಂದೆ ಮುಂದೆ ಹೋಗ್ತಾನೆ. ಆಗ ಹುಲಿ, ಹಾ, ಇದೇನು ಅಚ್ಚರಿ, ಭಯಂಕರವಾದ ನನ್ನನ್ನು ಮುಂದಕ್ಕೆ ಬಾ ಮುಂದಕ್ಕೆ ಬಾ ಅಂತ ಕರಿತಾ ಇದ್ದಾನಲ್ಲ, ನನ್ನನ್ನು ನೋಡಿದರೆ ಎಲ್ಲರೂ ಹದ್ದೇರ್ತಾರೆ, ಇವನದ್ದೇನು ಕತೆ ಎಂದ ತಿಳ್ಕೊಂಡು ಹೆದರಿ ಕೇಳ್ತದೆ. ಎಲ್ಲವೋ, ಮನುಷ್ಯರನ್ನು ತಿಂದು ತೇಗುವ ನನ್ನನ್ನು ಕಂಡು ಅಟ್ಟಹಾಸ ಮಾಡ್ತಾ ಎದುರು ಬರ್ತಿದೆಯಲ್ಲ, ನೀನ್ಯಾರು ಅಂತ. ಆಗ ನಾಪಿತ ಹೇಳ್ತಾನೆ, ಎಲ್ಲವೋ ಕ್ಷುದ್ರ ಜಂತುವೇ, ನಿನಗೆ ಗೊತ್ತಿಲ್ಲ, ನಮ್ಮ ಲೋಕಾಧಿಪತಿಯಾದಂತಹ ದೇವೇಂದ್ರ ಇದ್ದಾನಲ್ಲ, ಸ್ವರ್ಗ ಲೋಕದಲ್ಲಿ ವ್ಯಾಘ್ರ ಯಜ್ಞವನ್ನ ಮಾಡ್ತಾ ಇದ್ದಾನೆ. ನಾವು 5 ಗಂಧರ್ವರನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ನಮಗೆ ಒಬ್ಬೊಬ್ಬರಿಗೆ ತಲಾ 100 ಹುಲಿಗಳನ್ನು ಹಿಡಿದು ತರುವಂತೆ ಕಟ್ಟಪ್ಪಣೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಮಾನವರ ಹಾಗೆ ವೇಷ ಧರಿಸಿ ಇಲ್ಲಿಗೆ ಬಂದಿದ್ದೇವೆ. ನಾನೀಗಲೇ 94 ಹುಲಿಗಳನ್ನ ಹಿಡಿದು ಒಪ್ಪಿಸಿ ಆಗಿದೆ. ಇನ್ನಿಷ್ಟು ಬೇಕು, ನನಗೆ 6 ಹುಲಿ ಬೇಕು. ನಿನ್ನೆ ಬಂದವನು ನಾನು, ಈ ಮಹಾರಣ್ಯದಲ್ಲಿ ಇನ್ನೊಂದು ಹುಲಿಯನ್ನು ನಿನ್ನ ಹಾಗೆ ಇಟ್ಟಪ್ಪ, ಒಂದು ಹುಲಿಯನ್ನು ಹಿಡಿದು ನನ್ನ ಕಂಕುಳಲ್ಲಿ ಬಂಧಿಸಿಟ್ಟುಕೊಂಡಿದ್ದೇನೆ. ಅಲ್ಲ, ನೀವೆಂತ ಅವಳಿ ಜವಳಿಯ, ಬಾ ಬಾ ಬಾ, ನರಭಕ್ಷಕನಾದ ನಿನ್ನನ್ನು ಬಂಧಿಸ್ತೇನೆ ಬಾ ಅಂತ ಹೇಳ್ತಾನೆ. ಆಗ ಹುಲಿಗೆ ಒಳಗೊಳಗೆ ಭಯ ಆಗ್ತದೆ. ಆದ್ರೂ ಹೇಳ್ತದೆ, ನನ್ನ ಹತ್ರಲ್ಲ ನಿನ್ನ ಸುಳ್ಳು ಬೇಡ ಆಯ್ತಾ, ನಿನ್ನ ಕಂಕುಳಲ್ಲಿರುವ ಹುಲಿಯನ್ನು ತೋರಿಸು ಅಂತ ಹೇಳಿ. ಆಗ ಹುಲಿ ಭೀತಗೊಂಡಿರುವುದನ್ನ ಮನಗಂಡ ನಾಪಿತ ಏನ್ ಮಾಡ್ತಾನೆ ಹೇಳಿದ್ರೆ, ಓಹೋಹೋ, ನನ್ನನ್ನೇ ಪರೀಕ್ಷಿಸ್ತಾ ಇದೆಯಲ್ಲ, ನೋಡಿಲ್ಲಿ ಎನ್ನುತ್ತಾ ಕಂಕುಳದಲ್ಲಿ ಒಂದು ಅವನ ಚೀಲ ಇತ್ತು. ಆ ಚೀಲದಿಂದ ಕನ್ನಡಿಯನ್ನು ತೆಗೆದು ತೋರಿಸ್ತಾನೆ. ಕನ್ನಡಿಯಲ್ಲಿ ತನಗಿಂತಲೂ ದೊಡ್ಡದಾಗಿ ಕಾಣುತ್ತಿದ್ದ ತನ್ನಂತೆ ಇರುವ ಹುಲಿಯನ್ನು ನೋಡಿ, ಅಬ್ಬಾ, ಇಷ್ಟು ಸಣ್ಣ ಒಂದು ಚೌಕಟ್ಟಿನಾಗಿ ಕಾಣ್ತಾ ಉಂಟು, ಅದರಲ್ಲೇ ಹುಲಿಯನ್ನು ಈತ ಬಂಧಿಸಿದ್ದಾನೆ. ಶಿವ ಶಿವ, ಇವನು ನರ ಮನುಷ್ಯ, ಇನ್ನು ಇನ್ನನ್ನು ತಿಂದ್ರೆ ನನಗೆ ನನ್ನ ಗತಿ, ನನ್ನ ಸಾವೇ ಗತಿ ಅಂತ ನಡುಗುತ್ತಾ ಆತನ ಕಾಲಿಗೆ ಬಿದ್ದು, ದಮ್ಮಯ್ಯ, ನನ್ನನ್ನೊಮ್ಮೆ ಬಿಟ್ಟು ಬಿಡು, ನಾನು ನನ್ನನ್ನು ಗುಹೆಗೆ ಕರೆದುಕೊಂಡು ಹೋಗ್ತೇನೆ, ಅಲ್ಲಿ ಈ ಮನುಷ್ಯರನ್ನು ತಿಂದ ಮೇಲೆ ಅಲ್ಲಿದ್ದ ಚಿನ್ನಾಭರಣವನ್ನ ನನ್ನ ಗುಹೆಯೊಳಗೆ ನಾನು ಕೂಡಿಸಿಟ್ಟಿದ್ದೇನೆ, ಅವುಗಳನ್ನೆಲ್ಲ ನಾನೇನು ಕೊಡ್ತೇನೆ. ದಮ್ಮಯ್ಯ ಮಾರಯ್ಯ, ನನ್ನನ್ನೊಂದು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ವಿ. ಹೌದಾ, ಎಲ್ಲಿ ನಿನ್ನ ಗುಹೆ ನೋಡೋಣ ಅಂತೇಳಿ ಇದು ಒಳಗೊಳಗೆ ಹೆದರಿಕೆ ಉಂಟು, ಆದ್ರೂ ಹೇಳ್ತಾನೆ. ಗುಹೆಗೆ ಕರ್ಕೊಂಡು ಹೋಗಿ ತೋರಿಸ್ತದೆ. ಮನುಷ್ಯನ ಮೂಳೆ ಮಾಂಸಗಳಿಂದ ಕೊಳಕಾಗಿರುವ ಜಾಗದ ಒಂದೆಡೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದ ದುಡ್ಡು ಚಿನ್ನವನ್ನು ನೋಡ್ತಾನೆ. ಅದರಲ್ಲಿ ತಾನು ಹೊರವಸ್ತನ್ನ ಕಟ್ಟಿಕೊಂಡು, ಎಲ್ಲವೋ ಹುಲಿಯೇ, ನಿನ್ನನ್ನು ಉಳಿಸಿದ್ದೇನೆ, ಧರ್ಮದಿಂದ ಜೀವನ ನಡೆಸು, ನನ್ನಂತೇನು 4 ಗಂಧರ್ವರು ಹುಲಿಗಳಿಗೋಸ್ಕರ ಹುಡುಕ್ತಾ ಇದ್ದಾರೆ, ಅವರ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳಿ ಬದುಕಿದೆಯ ಬಡ ಜೀವೆಂದುಕೊಂಡು ಕ್ಷಣದಿಂದ ಅಲ್ಲಿ ಹೊರಟು ಊರು ಸೇರ್ತಾನೆ. ತನ್ನ ಸಂಪತ್ತಿನಲ್ಲಿ 1/2 ಬ್ರಾಹ್ಮಣನಿಗೆ ಕೊಡ್ತಾನೆ, ಉಳಿದಿದ್ದರಲ್ಲಿ ತಾನೂ ಸುಖವಾಗಿರ್ತೇನೆ. ಇಲ್ಲಿ ಕತೆ ಮುಗೀತಾ? ಖಂಡಿತ ಮುಗಿಲಿಲ್ಲ ಕತೆ, ಹೇಳ್ತೀನಿ ಇನ್ನೊಂದಷ್ಟು. ಇದರ ಮುಂದಿನ ಕತೆ ಇದೆ. ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದಾರೆ ರೇಡಿಯೋ ಸರಂಗ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇವತ್ತು ನಾನು ಕತೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಇವಾಗ ಒಂದು ಕತೆ ಹೇಳಿದ್ದಲ್ಲ, ಹುಲಿಯ ಕತೆ, ನಾಪಿತನ ಕತೆ ಅಲ್ವಾ. ಈಗ ಹುಲಿಯಿಂದ ತಪ್ಪಿಸಿಕೊಂಡು ಬಂದಂತ ನಾಪಿತ ತನ್ನ ಮನೆಯನ್ನ ಸೇರಿದ. ಇಲ್ಲಿಗೆ ಕತೆ ಸ್ಟಾಪ್ ಆಗಿತ್ತು. ಮುಂದಿನ ಕತೆ ಏನು ಹೇಳಿದ್ರೆ, ಮುಂದಿನ ವರ್ಷ ಪುನಃ ಜಾತ್ರೆ ಬಂದ.

ಹೋಗ್ತಾರೆ. ಇವನು ಧನ ಸಂಪಾದನೆಗೆ ಹೋಗ್ತಾ ಇದ್ದಾನೆ. ಕಳೆದ ಬಾರಿ ನನಗೊಂದಷ್ಟು ಕೊಟ್ಟ, ಇನ್ನಿಷ್ಟು ತಂದಿದ್ದಾನೋ ಕಾಣೆ. ಆದ್ದರಿಂದ ನಾನು ಇವನೊಡೆ ಹೋಗುವುದು ಒಳ್ಳೆಯದೆಂದು ಯೋಚಿಸಿ ಎಲ್ಲವೋ ನಾಪಿತನೆ, ನಾನು ಯಾತ್ರೆಯ ಸಂಕಲ್ಪವನ್ನು ಮಾಡಿ ನಾಳೆ ಸೂರ್ಯೋದಯದಲ್ಲಿ ಹೊರಡುವವನಿದ್ದೇನೆ, ಜೊತೆಯಾಗಿ ಹೋಗೋಣ ಎಂತಾರೆ. ಹಾಗಾಗಿ ಕೊನೆಗೆ ನಾಪಿತ ಮತ್ತು ಈ ಬ್ರಾಹ್ಮಣ ಒಟ್ಟಿಗೆ ಸೇರಿ ಹಳೆಯ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನ ಹಿಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನಾಯ್ತು ಹೇಳಿದ್ರೆ, ಈ ನಾಪಿತನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವನಿಂದ ಬಿಡುಗಡೆ ಹೊಂದಿದ್ದಂತ ಹುಲಿ ಉಂಟಲ್ಲ, ಒಂದು ಹರಕೆಯನ್ನು ಹೇಳ್ಕೊಂಡೇ ಇರ್ತದೆ. ನಾನು ಇವನಿಂದ ಬಿಡುಗಡೆಗೊಂಡರೆ ಯಾರಿಗೆ, ದೇವನಾದಂತ ಮಹಾದೇವನಿಗೆ ಒಂದು ದೊಡ್ಡ ಸಮಾರಾಧನೆಯನ್ನು ಮಾಡಿ ನನ್ನ ಬಂಧು ಬಾಂಧವ ಹುಲಿಗಳಿಗೆಲ್ಲ ಔತಣ ನೀಡ್ತೇನೆ ಅಂತ ದೇವರಿಗೆ ಒಂದು ಹರಕೆ ಮಾಡಿತ್ತು. ಹಾಗಾಗಿ ಅದು ಬೇರೆ ಕಾಡಿಗೆ ಬಂದು ಸೇರ್ಕೊಂಡಿತ್ತು. ಇನ್ನು ಆ ಕಾಡಲ್ಲಿ ಇರುವುದೇ ಬೇಡ, ಇನ್ನ ನಾಲ್ಕು ಗಂಧರ್ವರು ಎಲ್ಲಿ ಅದು ಪ್ರತ್ಯಕ್ಷ ಆದ್ರೆ ಅಂತ ಹೇಳಿ

ಸದ್ದನ್ನ ಕೇಳಿದಂತ ಮೇಲಿದ್ದ ಮರದ ಮೇಲಿದ್ದಂತ ನಾಪಿತ ಕೈಯನ್ನ ಬಿಟ್ಟು ದಡಕ್ಕಂತ ಕಳಗಿ ಬಿದ್ದು ಬಿಡ್ತಾನೆ ಹುಲಿಗಳ ಮಧ್ಯ. ಇಲ್ಲಿ ನಾಪಿತ ಎನ್ಸ್ಕೊಳ್ತಾನೆ, ಆಯ್ತು ಸತೇ ಹೋಯ್ತು, ಹಿಂಗೆ ಎಂತ ಮಾಡುದು, ಇವ ಬಿದ್ದಲ್ಲ, ಈಗ ಒಂದು ತಲೆಗರ್ಚು ಮಾಡಬೇಕು ಅಂತ ಹೇಳಿ ಮೇಲಿದ್ದಂತ ನಾಪಿತ ಹೇಳ್ತಾನೆ, ಓ ಬ್ರಾಹ್ಮಣರೇ, ಅಲ್ಲಿ ಒಂದು ಗಡ್ಡದ ಹುಲಿ ಉಂಟಲ್ಲ, ಅದುವೇ ನಮಗೆ ಬೇಕಾದದ್ದು, ಹಿಡಿರಿ ಹಿಡಿರಿ ಅಂತ ಹೇಳಿ ಗಟ್ಟಿಯಾಗಿ ಹೇಳ್ತಾನೆ. ಇದನ್ನು ಕೇಳಿದಂತ ಹುಲಿಗಳಿಗೆಲ್ಲ ಹೆದರಿಕೆ ಶುರುವಾಯಿತು. ದೇವರೇ, ಇನ್ನು ಈ ಗಂಧರ್ವನದ ಸಿಕ್ಕಿ ಬಿದ್ರೆ ಬಹಳ ಕಷ್ಟ ಅಂತ ಹೇಳಿ ಎಲ್ಲ ಹುಲಿಗಳು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ರು. ಸಮಸ್ತ ಪ್ರಾಣಿಗಳು ಹೆದರಿ ಓಡೋದಕ್ಕೆ ಶುರುವಾಯಿತು. ಆಗ ಈ ಹುಲಿಗೆ ಎದುರಾಗಿ ಒಂದು ನರಿ ಒಂದು ಬರ್ತಾ ಇತ್ತು. ನರಿ ಕೇಳಿತು ಹುಲಿ ಹತ್ರ, ಅಲ್ಲ ಎಲ್ಲರೂ ಹೆದರಿ ಓಡ್ತಾ ಇದ್ರಲ್ಲ, ವಿಷಯ ಎಂತ, ಹೆದರ್ಬೇಡ, ನನ್ನ ಹತ್ರ ಹೇಳು ಅಂತ ಹೇಳಿ. ಆಗ ಹುಲಿ ಹೇಳಿತು, ನೋಡು ನೋಡು, ಅಲ್ಲಿ ಇಬ್ಬರು ಒಬ್ಬ ಗಂಧರ್ವ ಇದ್ದಾನೆ ಕೆಳಗೆ, ಅವನು ನಮ್ಮನ್ನ ಹಿಡಿಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ. ಆಗ ನರಿ ಹೇಳಿತು, ಅಲ್ಲ ಯಾರಾದ್ರೂ ಹೀಗೆ ನಿಮ್ಮನ್ನ ಹಿಡಿಲಿಕ್ಕೆ ಸಾಧ್ಯವೇ? ನಿಮ್ಮನ್ನ ನೋಡಿದ್ರೆ ಎಲ್ಲರೂ ಹೆದರಿ ಹೋಗ್ತಾರೆ. ಸರಿ, ನಿನ್ನ ಧೈರ್ಯವೇ, ಬಾ, ಮನುಷ್ಯರಾದವರಿಗೆ ನಿನ್ನಿಂದ ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಾ, ಭರವಸೆಯನ್ನ ಕೊಟ್ಟು ಅವನನ್ನ ಕರ್ಕೊಂಡು ಬರ್ತದೆ. ನರಿ ಹೇಳ್ತದೆ, ನೋಡು, ನಿನಗೆ ಹೆದರಿಕಾದ್ರೆ ನೀನು ಹಿಂದೆ ಬಾ, ನಾನು ಎದುರಿಗೆ ಹೋಗ್ತೇನೆ ಅಂತ ಹೇಳಿ. ಹೀಗೆ ನರಿ ಮತ್ತು ಹುಲಿ ಬರುವುದನ್ನ ನೋಡ್ತಾನೆ ನಾಪಿತ. ಓ, ಕೆಟ್ಟಿತು, ಇದು ನರಿದೊಂದು ಬುದ್ಧಿ, ನೋಡಿ ಹುಲಿಯನ್ನ ಪುನಃ ಕರ್ಕೊಂಡು ಬರ್ತಾ ಉಂಟು ಅಂತ ಹೇಳಿ ಪುನಃ ತಲೆ ಖರ್ಚು ಮಾಡಿ ಹೇಳ್ತಾನೆ. ಎಲ್ಲೋ ನರಿಯೇ, ನಿನ್ನ ಹತ್ರ ನಾನು ಏನ್ ಹೇಳಿದ್ದು, 5 ಹುಲಿಯನ್ನ ತಗೊಂಡ್ ಬಾ ಅಂತ ಹೇಳಿದ್ರೆ ನೀನೀಗ ಏನ್ ಮಾಡ್ತಾ ಇದ್ದೀ, 1 ಹುಲಿಯನ್ನ ಹಿಡ್ಕೊಂಡು ಬರ್ತಾ ಇದೆ, ತಪ್ಪಲ್ವಾ? ನಿನಗೆ ನಾನು ಏನ್ ಹೇಳಿದ್ದು, ನೀನು ಪ್ರಾಮಿಸ್ ಮಾಡಿದ್ದೆ ತಾನೆ 5 ಹುಲಿ ತಗೊಂಡ್ ಬರ್ತೀನಿ ಅಂತೇಳಿ, ಈಗ 1 ಕರ್ಕೊಂಡು ಬರ್ತಾ ಇದೀಯಾ ಅಂತ ಕೇಳಿದಾಗ ಹುಲಿ ಮತ್ತೆ ಹೆದರ್ತು, ಓ, ಇದು ನೀನು ನಾಪಿತ, ಎಲ್ಲರೂ ಒಂದೇ ಗ್ರೂಪ್ ನೀವು ಎಲ್ಲ ಅಂತ ಹೇಳಿಕೊಂಡು ಹುಲಿ ಅಲ್ಲಿಂದ ಓಡಿ ಹೋಗ್ತದೆ. ಆಮೇಲೆ ಇಲ್ಲಿ ನಾಪಿತ ಈ ನರಿಗೆ ಕಲ್ಲು ಹೊಡೆದು ಹೊಡೆದು ಸಾಯಿಸ್ತಾನೆ, ಯಾಕಂದ್ರೆ ಇನ್ನು ಬುದ್ಧಿವಂತಿಕೆ ಮಾಡೋದು ಬೇಡ ಅಂತೇಳಿ. ಇದು ಒಂದು ರೀತಿಯ ಕತೆ. ಸೊ ಕತೆ ಹೇಗಿತ್ತು ಅಲ್ವಾ? ಸೊ ಕತೆಯನ್ನ ಕೇಳ್ತಾ ಕೇಳ್ತಾ ನಾನು ಇನ್ನೊಂದಷ್ಟು ವಿಷಯಗಳನ್ನ ಹೇಳಬೇಕು, ಯಾಕಂದ್ರೆ ಈ ಕತೆಗಳಿಗೆ ಮಕ್ಕಳಲ್ಲಿ ಒಂದು ರೀತಿಯ ಮಾಂತ್ರಿಕ ಜಗತ್ತನ್ನೇ ಸೃಷ್ಟಿಸಿ ಮಂತ್ರಮುಗ್ಧಗೊಳಿಸುವ ಜಾದು ಶಕ್ತಿ ಇದೆ. ಅವು ಬದುಕಿನ ಬಗ್ಗೆ ಹೇಳ್ತದೆ, ನಮ್ಮ ಬಗ್ಗೆ, ಇತರರ ಬಗ್ಗೆ ಕೂಡ ಒಂದು ಕುತೂಹಲವನ್ನು ಸೃಷ್ಟಿಸುತ್ತದೆ. ಇದು ಮಕ್ಕಳಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಲು, ಸಂಸ್ಕೃತಿ ಇತಿಹಾಸವನ್ನು ಪರಿಚಯಿಸಲು ತಕ್ಷಣಕ್ಕೆ ಸಿಗುವ ಸಾಧನೆ ಎನ್ನಬಹುದು. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದರೆ ಅವರಿಗೆ ಕತೆಗಳನ್ನು ಹೇಳಿ. ಅವರು ಇನ್ನೂ ಹೆಚ್ಚು ಬುದ್ಧಿವಂತರಾಗಬೇಕಾದರೆ ಇನ್ನೂ ಹೆಚ್ಚು ಹೆಚ್ಚು ಕತೆಗಳನ್ನು ಹೇಳಿ ಎಂದು ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಹೇಳಿಕೆಯನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಹಾಗಾಗಿ ಇವತ್ತು ಒಂದಿಷ್ಟು ಕತೆಗಳನ್ನು ಕೇಳಿದ್ರಿ, ಖುಷಿಯಾಗಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನನ್ನ ಸ್ನೇಹಿತರೊಬ್ಬರು ಬಿಹಾರದಲ್ಲಿದ್ದಾರೆ, ದೊಡ್ಡ ತತ್ವಶಾಸ್ತ್ರಜ್ಞರು. ಅವ್ರು ಹೇಳ್ತಾರೆ, ದ ರೀಸನ್ ಫಾರ್ ಕಾನ್ಫ್ಲಿಕ್ಟ್ಸ್ ಟುಡೇ ಇನ್ ಲೈಫ್ ಈಸ್ ಚಾಯ್ಸಸ್ ಅಂತ ಹೇಳಿದರು. ಮನುಷ್ಯನಿಗೆ ತೊಂದರೆ ಆಗಿರೋದು ಎದರಿಂದ ಅಂದರೆ ನಿಮಗಿರುವಂಥ ಆಯ್ಕೆಗಳಿಂದಾಗಿ ಅಂತ. ನಾನು ಮೊದಲು ಅರ್ಥ ಆಗಲಿಲ್ಲ ಏನು ಹೇಳ್ತಾರೆ ಅವರು ಅಂತ. ಎಲ್ಲಿ ಆಯ್ಕೆಗಳು ಹೆಚ್ಚಾಗ್ತಾವೋ ಅಲ್ಲಿ ದ್ವಂದ್ವಗಳು ಜಾಸ್ತಿ ಆಗ್ತವೆ ಅಂತ. ತಾವು ಗಮನಿಸಬೇಕು, ನೀವು 30 ವರ್ಷ 40 ವರ್ಷ 50 ವರ್ಷದ ಹಿಂದೆ ಶ್ರೀಮಂತರ ಮನೆಯಲ್ಲೂ ಅದೇ ಊಟ, ಯಾರ ಮನೆಯಲ್ಲೂ ಅದೇ ಊಟ. ನಾನು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದವನು, ರೊಟ್ಟಿ ಅನ್ನ ಜೋಳದ ರೊಟ್ಟಿ, ಯಜಮಾನರು ಅದೇ ತಿನ್ನೋದು, ಮನೆ ಕೆಲಸ ಮಾಡೋರು ಅದೇ ತಿನ್ನೋದು, ಅದೇ ಅನ್ನ ಅದೇ ಪಲ್ಯ ಅದೇ ಇರೋದು. ವೆರೈಟಿ ಜಾಸ್ತಿ ಇರಲಿಲ್ಲ. ಮೊದಲು ಹೋಟೆಲಿಗೆ ಹೋದರೆ ಫುಲ್ ಮೀಲ್ ಕೊಡು, ಪ್ಲೇಟ್ ಮೀಲ್ ಕೊಡು ಅಷ್ಟೇ, ಒಂದು ಕೊಡ್ತಿದ್ದ ಅವನು. ಅಂದರೆ ಆಯ್ಕೆಗಳು ಜಾಸ್ತಿ ಇರಲಿಲ್ಲ, ಸಂತೃಪ್ತಿಯಾಗಿದ್ವಿ ನಾವೆಲ್ಲ. ಈಗ ಗಂಡ ಹೆಂಡತಿ ಮಗ ಮಗಳು 4 ಜನ ಒಂದು ಹೋಟೆಲಿಗೆ

ಅಂದ್ರೆ ಒಂದು ಪುಸ್ತಕ ಕೊಡ್ತಾರೆ ಮೊದಲು ಅವರು ಓದಿ ಅಂತ. ಆ ಓದಿದ್ರೆ ಒಂದು 50-100 ತರದ ತರಕಾರಿ ಇದೆ ಅಲ್ಲಿ. ನನಗಂತೂ ಇನ್ನೂ ತನಕ ಅರ್ಥ ಆಗ್ಲಿಲ್ಲ ಅವು ಹ್ಯಾಕ್ ಬೇರೆ ಬೇರೆ ಆಗ್ತವೆ ಅಂತ. ಆದ್ರೆ ಓದಕ್ಕೆ ಹೆಸರು ಚೆನ್ನಾಗಿರ್ತದೆ ಅಂತ ಓದ್ತಾ ಇರ್ತೀನಿ ನಾನು, ತುಂಬಾ ಚೆನ್ನಾಗಿರ್ತದೆ. ಈಗ 4 ಜನ ಊಟಕ್ಕೆ ಹೋದ್ರೆ ಒಂದೇ ಸಾಮಾನನ್ನ 4 ಜನ ತರಿಸ್ಕೊಂಡು ತಿನ್ನೋದು ಬಹಳ ಅಪರೂಪ ಆಗ್ಬಿಟ್ಟಿದೆ. ಮಗನ್ ಚಾಯ್ಸ್ ಬೇರೆ, ಮಗನ್ ಚಾಯ್ಸ್ ಬೇರೆ, ಇದೆಲ್ಲ ಬೇರೆ ಬೇರೆ ಬೇರೆ ಬೇರೆ. ಎಲ್ಲಿ ಚಾಯ್ಸಸ್ ಜಾಸ್ತಿ ಆಗ್ತದೋ ಅಲ್ಲಿ ದೊಂದುಗಳು ಜಾಸ್ತಿ, ಯಾವ್ದು ತಗೊಳ್ಳಿ ಅಂತ. ನನಗೊಬ್ರು ಹೇಳ್ತಿದ್ರು ಸಣ್ಣ ನಾವು ಇದ್ದ ಹುಡುಗರಿದ್ದಾಗಿದ್ದಾಗ 3 ಕಾರು ಇಂಡಿಯಾದಲ್ಲಿ ಇರೋದು ಅವಾಗ. ಒಂದು ದ ಗ್ರೇಟ್ ಅಂಬಾಸಿಡರ್, ಇನ್ನೊಂದು ಫಿಯಟ್ ಅಂತ, ಒಂದು ಹೆರಾಲ್ಡ್ ಅಂತ ಒಂದು ಕಾರು. ಈವನ್ ಚೀಫ್ ಮಿನಿಸ್ಟರ್ ಕೂಡ ಅಂಬಾಸಿಡರ್ ಕಾರೇ ಅವಾಗ. ಇರೋದೇ 3 ಕಾರು, ಅದೆಲ್ಲ ಆಯ್ಕೆ ಅಷ್ಟೇನೆ. ಇವತ್ತು ಎಷ್ಟು ಕರದ ಕಾರ್ ಇದೆ ನೋಡಿ, ಅದರಲ್ಲಿ ಡಿಲಕ್ಸ್ ಮಾಡೆಲ್, ನಾರ್ಮಲ್ ಮಾಡೆಲ್, ಎಕಾನಮಿ ಮಾಡೆಲ್ ಅಂತ ಹಾಕಿರು. ಹೀಗಾಗಿ ಎಷ್ಟು ಆಯ್ಕೆಗಳು ಹೆಚ್ಚಾಗ್ತದೋ ಅಷ್ಟು ಯಾವುದನ್ನು ಆರಿಸ್ಕೊಳ್ಳಿ, ಯಾವುದನ್ನು ಬಿಡಲಿ ಅಂತ ನೆನಪಿದೆ. ಮೊದಲು ಒಂದು ಟಿ ವಿ ತಗೋಬೇಕು ಅಂತಂದ್ರೆ ನನ್ನ ನೆನಪಿದೆ, ಫಸ್ಟ್ ಮೊದಲೇ ಸಲ ಕಲರ್ ಟಿ ವಿ ಬಂದಾಗ ಕಾಯಬೇಕು 3 ತಿಂಗಳು, 4 ತಿಂಗಳು. ಇರೋದೇ 2-3 ಬ್ರ್ಯಾಂಡ್ ಇರ್ತಿದ್ವು, ಕಾಯಬೇಕು. ಈಗ ನೀವು ಅಂಗಡಿಗೆ ಹೋದ್ರೆ ನೀವು ಹುಚ್ಚು ಹಿಡಿಸುವಷ್ಟು ಟಿ ವಿ ಇದೆ, ಯಾವ್ದಾದ್ರು ತಗೋಬೇಕು. ಅವಾಗ ಮೊದಲು ಯಾವುದೋ ಒಂದು ಬಂದ್ರೆ ಸಾಕು ಮನೆಗೆ ಅಂತಿದ್ವಿ, ಚೆನ್ನಾಗಿ ಅನಿಸ್ತಿತ್ತು ಅದು ನೋಡಿದ್ದು. ಈಗ ನೀವು ಅಂಗಡಿಗೆ ಹೋಗಿ ನೋಡಿದ್ರೆ 100 ವೆರೈಟಿಯಲ್ಲಿ ಯಾವ್ದು ತಗೊಳ್ಳಿ, ಯಾವ್ದು ಬಿಡಲಿ. ಈ ಸಣ್ಣ ಮಗುನ ಆಟಿಗೆ ಸಾಮಾನದ ಅಂಗಡಿಯಲ್ಲಿ ಬಿಟ್ಟಂಗಾಗ್ಬಿಡುತ್ತೆ ಆ ಥರ. ಹಾಗೆ ಆಯ್ಕೆಗಳು ಹೆಚ್ಚಾದ ಹಾಗೆ ನಮ್ಮ ಆನಂದದ ಪರಿಧಿ ಕೂಡ ಹೆಚ್ಚಾಗ್ತಾ ಹೋಯ್ತು.

0: Radio Sarang 107.8 FM.
1: ಕೆಲವರು ಹೇಳೋಕೆ ಶುರು ಮಾಡಿದ್ರು ಆನಂದ ಅಂದ್ರೆ ಏನು ಹಾಗಾದ್ರೆ

ನಾವೀಗ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಯಾವುದೋ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದರಿಂದ ಬಿಡುಗಡೆ ಪಡ್ಕೊಳ್ಳೋದೇ ಆನಂದ ಅಂತ. ನೋಡಿ, ಆನಂದದ ವ್ಯಾಖ್ಯಾನ ಚೇಂಜ್ ಆಗಿ ಬಂತು. ಆನಂದ ಅಂದರೆ ಮೊದಲು ನನ್ನನ್ನು ತಿಳ್ಕೊಳ್ಳೋದು ಅಂತಾಯ್ತು. ಈಗಂತೂ ಹಾಗಲ್ಲ, ಬಿಡುಗಡೆ ಪಡ್ಕೊಳ್ಬೇಕು. ಯಾವುದೋ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಬಂಧನ ನಾವೇ ಹಾಕ್ಕೊಂಡಿದ್ದಿರಬಹುದು, ಹೊರಗಡೆ ಬಂದದ್ದಾಗಿರಬಹುದು. ಇದರಿಂದ ಬಿಡುಗಡೆ ಪಡ್ಕೊಳ್ಳೋದು ನಮಗೆ ಆನಂದ ಅಂತ ಕೆಲವರು ಶುರು ಮಾಡಿದರು. ಆಗ ಮನುಷ್ಯ ಕಲ್ಪನೆ ಮಾಡಿ, ಹಳೆ ಕಾಲದಲ್ಲಿ ಆ ಕಾಲದಲ್ಲಿ ಕಾಡಿನಲ್ಲಿದ್ದಂಥ ಮನುಷ್ಯ ಪ್ರಕೃತಿ ಒಮ್ಮೆ ಪ್ರಕ್ಷುಬ್ಧ ಆಗಿಬಿಡ್ತದೆ. ಪ್ರಕೃತಿ ಪ್ರಕ್ಷುಬ್ಧ ಆದಾಗ ತನ್ನ ಉಗ್ರ ಕರಾಳ ಮುಖವನ್ನು ತೋರಿಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಇವತ್ತು ನಾವು ಪಟ್ಟಣದಲ್ಲಿದ್ದೇವೆ, ಕಾಡಲ್ಲಿದ್ದಾಗ ಆಕಾಶದಲ್ಲಿ ಮೋಡಗಳು ನೆರೆದು ಘರ್ಷಣೆ ಆಗಿ ಕಡಾರ ಅಂತ ಒಂದು ಸಿಡ್ಲು ಬಿದ್ದರೆ, ಆ ಸಿಡ್ಲು ಬಂದು ನೋಡಿದಂಥ ಮನುಷ್ಯನಿಗೆ ಭಯಂಕರವಾದಂತಹ ಕಾಡು ಪ್ರಾಣಿಗಳು ಬೆನ್ನತ್ತಿಕೊಂಡು ಬಂದು ತನ್ನ ಸಹಚರನ್ನು ಕೊಂದು ಹಾಕಿದಾಗ, ಅಥವಾ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ತನ್ನ ಜೊತೆ ಇದ್ದವಂಥವರೆಲ್ಲ ದೀಪದಲ್ಲಿ ಹುಳು ಬಿದ್ದು ಸತ್ತು ಹೋಗುವ ಹಾಗೆ ಪಳಪಳನೆ ಸತ್ತು ಹೋದಾಗ, ಆ ಮನುಷ್ಯನಿಗೆ ಏನು ಗಾಬರಿ ಆಗಿರ್ಬೇಕಲ್ಲ ಆಗಿನ ಕಾಲದ ಮನುಷ್ಯನಿಗೆ. ನಿಸ್ಸಹಾಯಕನಾದಂಥ ಮನುಷ್ಯ ಅಂದ್ಕೊಂಡ, ಇದೆಲ್ಲ ಆಗ್ತಿರ್ಬೇಕಾದ್ರೆ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕು ಅಂದ. ಆಕಾಶದ ಕಡೆ ಮುಖ ಮಾಡಿದ, ಧ್ಯಾನ ಮಾಡೋಕೆ ಶುರು ಮಾಡಿದ, ಬೇಡೋಕೆ ಶುರು ಮಾಡಿದ. ಅಂದರೆ ತನ್ನ ಅವ್ಯಕ್ತವಾದದ ಕಡೆ ಮುಖ ಮಾಡಿ ಬೇಡ್ಕೊಳ್ಳೋಕೆ ಶುರು ಮಾಡಿದ. ಅದಕ್ಕೊಬ್ರು ಹೇಳ್ತಾರೆ, ಬಹುಶಃ ಇದು ಧರ್ಮದ ಆವಿರ್ಭಾವಕ್ಕೆ ಮೂಲ ಕಾರಣ ಅಂತ. ನಾನು ಯಾವಾಗ ಕಣ್ಣಿಗೆ ಕಾಣೋದನ್ನು ಬಿಟ್ಟು ಕಣ್ಣಿಗೆ ಕಾಣದೇ ಇರೋದು ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಆಕಾಶ ಕಡೆ ಮುಖ ಮಾಡಿ ಕೇಳೋಕೆ ಶುರು ಮಾಡಿದ್ನೋ, ಧರ್ಮದ ಆವಿರ್ಭಾವ ಆಗೋಕೆ ಶುರು ಆಯಿತು ಅಂಥೇಳಿ. ಅಂದರೆ ಧರ್ಮದ ಮೊದಲು ಶುರು ಆಗಿರೋದು ಬಹುಶಃ ಭಯ ಮೂಲಕವಾಗಿರಬೇಕು. ಭಯದ ಮೂಲಕನೇ, ಭಯದಿಂದ ಪಾರಾಗಬೇಕು ಅಂತ ಆಸೆಯಿಂದ ಮನುಷ್ಯ ಧರ್ಮದ ಕಡೆ ಮುಖ ಮಾಡಿದ ಅಂತ ಹೇಳ್ತಾರೆ. ಹೇಗೆ ಧರ್ಮಕ್ಕೆ ಭಯ ಒಂದು ಕಾರಣ ಆಯಿತೋ, ಹಾಗೆ ಮನುಷ್ಯನ ಕುತೂಹಲ ಕೂಡ ಒಂದು ಕಾರಣ ಆಯಿತು. ಮನುಷ್ಯನಿರುವಂತಹ ವಿಶೇಷ ಗುಣ ಅದು, ಇರೋದನ್ನು ನೋಡ್ತಾನೆ, ಇರದೇ ಇರೋದ್ರ ಕಡೆ ಮುಖ ಮಾಡ್ತಾನೆ. ಕುತೂಹಲದಿಂದ ಜಗತ್ತನ್ನು ನೋಡ್ತಾನೆ. ಆತ ನೋಡಿದ, ಗಮನಿಸಿದ, ಅಯ್ಯೋ ಕಥೆ, ಯಾವುದೋ ಒಂದು ಬಂಧನಕ್ಕೆ ಒಳಗಾದ ಹಾಗೆ, ಯಾವುದೋ ಒಂದು ಮೀರಲಾರದ ನಿಯಮಕ್ಕೆ ಸಿಕ್ಕ ಹಾಗೆ, ಬೆಳಗಿ ತೊಳಗಿ ಮಾಯವಾಗುವಂತಹ ಸೂರ್ಯ ಚಂದ್ರನನ್ನು ನೋಡಿದ. ಅದೇ ಸಮಯಕ್ಕೆ ಬರ್ತದೆ ಸೂರ್ಯ, ಅದೇ ದಿಕ್ಕಿಗೆ ಬರ್ತದೆ, ಆ ಹೊತ್ತಿಗೆ ಮುಳುಗ್ತದೆ. ಸೂರ್ಯ ಚಂದ್ರನ ನೋಡಿದ. ರಾತ್ರಿ ನೋಡಿದಾಗ ಹಗಲಲ್ಲಿ ಕಾಣದೇ ಇದ್ದಂಥ ನಕ್ಷತ್ರಗಳು, ಕೋಟಿ ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ತುಂಬಿಕೊಂಡ್ಬಿಡ್ತು. ಯಾಕೆ ಬಂತಿದ್ದು ಅಂದ್ ನೋಡಿದ. ಒಂದ್ಸಲ ನೀರು ಹರಿತಾ ಇದೆ, ದಡ ದಡ ನೀರು ಬರ್ತದೆ. ಮಳೆಗಾಲ ಬಂದಾಗ ತೊರೆ ಬರ್ತದೆ, ಪ್ರವಾಹ ಬರುತ್ತೆ, ಪ್ರಪಾತ ಬರ್ತದೆ, ಜಲಪಾತ ಬರ್ತದೆ, ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ. ಪ್ರತಿ ಸಲ ಗಮನಿಸಿದ ಅವನು. ಈ ಮನುಷ್ಯನ ಕುತೂಹಲಶಾಲಿ ಗಮನಿಕೆ ಇದೆಯಲ್ಲ, ಗಮನಿಸುವಿಕೆ ಇದೆಯಲ್ಲ, ಅದನ್ನು ನೋಡಿದ. ಬೀಸುವ ಗಾಳಿ, ತಾನಾಗಿ ಅರಳುವಂತಹ ಹೂವು, ಮಗು ಹುಟ್ಟಿದಾಗ ಆಗುವಂತಹ ಸಂತೋಷ, ಮರಣದಲ್ಲಿ ಇರುವಂತಹ ಸಂಕಟ, ಇದನ್ನೆಲ್ಲ ಗಮನಿಸಿದ ಮನುಷ್ಯ ವಿಚಾರ ಮಾಡಿದ. ಕುತೂಹಲ ಬಂತು, ಇದಾದದ್ದು ಹೇಗೆ, ಇದು ಯಾಕೆ ಆಗ್ತದೆ, ಸೂರ್ಯ ಈ ಕಡೆನೇ ಯಾಕೆ ಬರ್ತಾನೆ, ಹೇಗೆ ಬರ್ತಾನೆ, ಈ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದ. ಇದನ್ನ ದಯವಿಟ್ಟು ನಾವು ಸ್ವಲ್ಪ ಆಳವಾಗಿ ವಿಚಾರ ಮಾಡ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಯಾಕೆ ಹಿಂಗಾಯ್ತು, ಹೇಗೆ ಹೀಗಾಯ್ತು ಅಂತ ವಿಚಾರ ಮಾಡೋಕೆ ಶುರು ಮಾಡಿದಾಗ, ಈ ಬಾಹ್ಯ ಘಟನೆಗಳ ಶಕ್ತಿಯನ್ನ, ಅದರ ಹಿಂದಿರುವಂತಹ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಹೋದಾಗ, ಮನುಷ್ಯ ತನ್ನ ವಸ್ತು ಲೋಕವನ್ನು ಬಿಟ್ಟು, ಸುತ್ತಮುತ್ತ ವಸ್ತು ಲೋಕವನ್ನು ಬಿಟ್ಟು ತನ್ನ ಭಾವಲೋಕಕ್ಕೆ ಹೋಗ್ತಾನೆ.

0: रेडियो सारंग 107.8 FM।
1: ಈಗ ನಾನು ಇದನ್ನು ನೋಡ್ತಿರ್ಬೇಕಾದ್ರೆ ವಸ್ತು ಲೋಕದಲ್ಲಿದ್ದೇನೆ, ವಸ್ತುಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಇದು ಹಿಂದಿರುವಂತಹ ಶಕ್ತಿ ಏನು ಅಂತ ಹೋದಾಗ ನಾನು ಭಾವಲೋಕಕ್ಕೆ ಹೋಗ್ತೇನೆ. ಅದಕ್ಕೆ ಹೇಳ್ತಾರೆ, ಯಾವಾಗ ಮನುಷ್ಯ ವಸ್ತು ಲೋಕವನ್ನು ಬಿಟ್ಟು ಭಾವ ಮಾರ್ಗಕ್ಕೆ ಹೋದಾಗ ಅವನು ಬರೆದದ್ದು ಹೇಳಿದ್ದು ಸಾಹಿತ್ಯವಾಯಿತು ಅಂತ. ಯಾವಾಗ ಅವನು ಭಾವನಿಷ್ಠನಾಗ್ತಾನೋ ಅವಾಗ ಸಾಹಿತ್ಯ ಆಯಿತು. ಇನ್ನು ಕೆಲವರು ಭಾವನಿಷ್ಠರಾಗಲಿಲ್ಲ, ವಸ್ತುನಿಷ್ಠರಾದರು, ಇದ್ಯಾಕೆ ಹಿಂಗಾಗತ್ತೆ, ಇದು ಹೀಗೆ ಯಾಕೆ ಆಗ್ತದೆ ಅಂತ ಹೇಳಿ ಗಮನಿಸಿ ಆ ಕಾರ್ಯ ಕಾರಣಗಳನ್ನು ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಅದು ವಿಜ್ಞಾನ ಆಯಿತು. ಯಾವಾಗ ಮನುಷ್ಯ ವಸ್ತುನಿಷ್ಠನಾದನೋ ಆಗ ವಿಜ್ಞಾನ ಆಯಿತು, ಯಾವಾಗ ಭಾವನಿಷ್ಠನಾದನೋ ಅದು ಕಾವ್ಯ ಆಯಿತು, ಸಾಹಿತ್ಯ ಆಯಿತು. ಕೆಲವರು ವಸ್ತುಗಳನ್ನು ಭಾವಗಳನ್ನು ಒಳಗೊಂಡು ಕೂಡ ವಸ್ತುಗಳನ್ನು ಗಮನಿಸಿದರು, ಭಾವಲೋಕವನ್ನು ಗಮನಿಸಿದರು, ಇದೆಲ್ಲರ ಹಿಂದೆ ಒಂದೇನಾದರೂ ಒಂದು ಅವ್ಯಕ್ತವಾದ ಶಕ್ತಿ ಇರಬೇಕಲ್ಲ, ಈ ಭಾವ ವಸ್ತುಗಳನ್ನು ಎರಡೂ ಕಂಟ್ರೋಲ್ ಮಾಡುವಂಥ ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಇರಬೇಕಲ್ಲ ಅಂತ ಹೇಳಿ ಆ ಕಡೆ ಅನ್ವೇಷಣೆಯನ್ನು ಮಾಡಿದಾಗ ಒಂದು ವ್ಯಾಪಕ ಅರ್ಥದಲ್ಲಿ ಅದು ಧರ್ಮದ ವಲಯದಲ್ಲಿ ಸೇರಿಕೊಂಡಿತು. ನಮ್ಮ ಚಿಂತನೆಗಳು ಹೇಗೆ ಆಗಿನ ಕಾಲದಿಂದ ಇಲ್ಲಿವರೆಗೂ ಹೇಗೆ ನಮ್ಮ ವಿಜ್ಞಾನವನ್ನು ಸಾಹಿತ್ಯವನ್ನು ಧರ್ಮವನ್ನು ಪ್ರಚೋದನೆ ಮಾಡಿಕೊಂಡು ಬಂತು ಅಂತ. ಇತಿಹಾಸದ ದೃಷ್ಟಿಯಿಂದ ಮಾನವನಲ್ಲಿ ಸಂಸ್ಕೃತಿ ಅಂತ ಕಾಣೋಕೆ ಶುರು ಮಾಡಿದಾಗಿನಿಂದ ಧರ್ಮ ಅವನ ಸಂಗಾತಿಯಾಗಿಯೇ ಇದೆ ಅಂತ ಹೇಳ್ತಾರೆ. ಧರ್ಮ ಅವನು ಬಿಟ್ಟಿಲ್ಲ, ಯಾವತ್ತೂ ಬಿಟ್ಟಿಲ್ಲ. ಅಂದರೆ ಇತಿಹಾಸದ ಮೂಲಕ ಎಲ್ಲೆಲ್ಲಿ ಮನುಷ್ಯ ಎಲ್ಲಿಯವರು ಬದುಕಿದಾನೋ ಧರ್ಮ ಅವನ ಜೊತೆಗೆ ಬಂದಿದೆ ಅಂತ ಒಬ್ಬ ಬಹುದೊಡ್ಡ ಲೇಖಕ ಬರೀತಾನೆ, ಚಾರ್ಲ್ಸ್ ಜೋಸೆ ಅನ್ನೋನು ತನ್ನ ಪುಸ್ತಕ ಸೈಕಾಲಜಿ ಆಫ್ ರಿಲಿಜನ್ ಪುಸ್ತಕದಲ್ಲಿ ಬರೀತಾನೆ, ಹಿಸ್ಟ್ರಿ ಕೆನಾಟ್ ಪಾಯಿಂಟ್ ಟು ಎ ಕಲ್ಚರ್ ಇನ್ ವಿಚ್ ದೇರ್ ಇಸ್ ನೋ ರಿಲಿಜನ್. ಧರ್ಮ ಇಲ್ಲದೆ ಇರುವಂಥ ಯಾವುದೇ ಇತಿಹಾಸ ಇಲ್ಲ ಅಂತ. ಮನುಷ್ಯನ ಇತಿಹಾಸದಲ್ಲಿ ಧರ್ಮ ಅವನ ಜೊತೆ ಜೊತೆಗಾಗಿ ಬೆರೆತ್ಕೊಂಡು ಬಂದ್ಬಿಟ್ಟಿದೆ. ಜೀವನ ಕ್ರಮ ಬದಲಾಗಂತೆಲ್ಲ ನೋಡಿ, ಯಾವಾಗ ಅವನ ಜೀವನ ಜೊತೆಗೆ ಧರ್ಮ ಬಂತೋ ಅವನ ಜೀವನ ಕ್ರಮ ಬದಲಾದ ಹಾಗೆಲ್ಲ ಧರ್ಮದ ಸ್ವರೂಪ ಸ್ವಲ್ಪ ಸ್ವಲ್ಪ ಬದಲಿ ಆಗ್ತಾ ಹೋಯ್ತು. ಹರಪ್ಪ ಮಹೇಂಜದಾರೋ ಸಂಸ್ಕೃತಿಯಲ್ಲಿ ಕಂಡಂಥ ನಮ್ಮ ಧರ್ಮದ ಸ್ವರೂಪ ವೇದ ಕಾಲದಲ್ಲಿ ಇರಲಿಕ್ಕಿಲ್ಲ, ಬದಲಾಗಿದೆ. ಅಥವಾ ಆಗ ಉಪಾಸನೆಯಿಂದ ಶುರು ಆದಂಥ ಒಂದು ಪ್ರಕ್ರಿಯೆ ಯಜ್ಞಯಾಗಾದಿಗಳಲ್ಲಿ ಕರ್ಮದ ಮೂಲಕ, ಉಪನಿಷತ್ತಿನ ಕಾಲದಲ್ಲಿ ಜ್ಞಾನದ ಮೂಲಕ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಮನುಷ್ಯ. ಅವನ ರೀತಿಗಳು ಬೇರೆ ಆಯಿತು, ಪದ್ಧತಿಗಳು ಬೇರೆ ಆಯಿತು. ಅಂದರೆ ಧರ್ಮದ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕೆ ಮನುಷ್ಯ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಬಂದ. ಮನುಷ್ಯ ಒಟ್ಟು ಅರ್ಥ ಮಾಡಿಕೊಂಡದ್ದಿಷ್ಟು. ಇದೆಲ್ಲ ಆದಮೇಲೆ ಮೊದಲು ನೋಡಿ, ತನ್ನ ತಾನು ಅರಿಬೇಕು ಅಂದ್ಕೊಂಡದ್ದು, ಆನಂದ ಪಡ್ಕೊಳ್ಬೇಕು ಅಂದದ್ದು, ಬಂಧನದಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಂದದ್ದು. ಈಗ ಮನುಷ್ಯನಿಗೆ ಅರ್ಥ ಆದದ್ದೇನು ಅಂದರೆ, ತಾನು ಸಾಧಿಸಬೇಕಾದದ್ದು ಬಹಳಷ್ಟಿದೆ, ಬೇಕಾದಷ್ಟಿದೆ ಸಾಧನೆ ಮಾಡೋದು. ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಾಗಿ ಪರಿಪೂರ್ಣತೆ ಕಡೆಗೆ ತಾನು ಸಾಗಬೇಕು, ಇದೇ ಅವನ ಅಪೇಕ್ಷೆ. ಈಗ ಟುಡೇ ಇವತ್ತು ಕೂಡ ಮಾತಾಡ್ತೀವಿ ಎಕ್ಸಲೆನ್ಸ್ ಬಗ್ಗೆ ಮಾತಾಡ್ತೀವಿ, ಪರಿಪೂರ್ಣತೆ ಕಡೆಗೆ ಹೋಗಬೇಕು ಎಲ್ಲರೂ ಅಂತ. ಎಲ್ಲಿವರೆಗೂ ನಾನು ಪರಿಪೂರ್ಣನಾಗಿಲ್ಲ ಅಂತ ತುಡಿತಾ ಇದೆಯೋ ಅಲ್ಲಿವರೆಗೂ ಅವನು ಉನ್ನತಿಯ ದಾರಿ ನಡೀತಾ ಇದೆ, ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾನ ಅವನು. ಅಂದರೆ ಒಂದಿಲ್ಲ ಒಂದು ದಿವಸ ಅತ್ಯುನ್ನತ ಎತ್ತರ ನಾನು ಮುಟ್ಟೋದು ಅಂದರೆ ನನ್ನ ಪರಿಪೂರ್ಣತೆ ಅಂತ.

0: You're listening to Radio Sarang, 107.8 FM.
1: ಛಾಂದೋಗ್ಯದಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ. ಛಾಂದೋಗ್ಯ ಉಪನಿಷದಲ್ಲಿ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಆ ಕಾಲದಲ್ಲಿ ಹೇಳ್ತಾರೆ ಎಕ್ಸಲೆನ್ಸ್ ಆಗೋದು ಯಾವಾಗ ಅಂತ ಹೇಳ್ತಾರೆ. ಅಂದ್ರೆ ಕಾರಣ ಹೇಳ್ತಾರೆ ಎಕ್ಸಲೆನ್ಸ್ ಆಗ್ಬೇಕಾದ್ರೆ ಯಾವ ಮೂಲಕ ಆಗಬೇಕು? ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯಾ ಉಪನಿಷದ. ಮೂರು ಇರಬೇಕಂತೆ, ವಿದ್ಯಾ ಶ್ರದ್ಧಾ ಉಪನಿಷತ್. ಈ ಮೂರಿಂದ ಯಾವ ಕೆಲಸ ಮಾಡಿದ್ರು ಕೂಡ ನಿನ್ನನ್ನು ಎಕ್ಸಲೆನ್ಸ್ ಕಡೆ ಕರ್ಕೊಂಡು ಹೋಗ್ತದೆ, ಪರಿಪೂರ್ಣತೆ ಕಡೆ ಕರ್ಕೊಂಡು ಹೋಗ್ತದೆ, ಉನ್ನತಿ ಕಡೆ ಕರ್ಕೊಂಡು ಹೋಗ್ತದೆ ಅಂತ. ವಿದ್ಯಾ ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ. ವಿದ್ಯೆ ಅಂದ್ರೆ ಯಾವುದು? ನಾ ಯಾವ ಕೆಲಸ ಮಾಡೋಕೆ ಹೋಗ್ತೀನೋ ಆ ಕೆಲಸದ ಬಗ್ಗೆ ವಿದ್ಯೆ ಇರಬೇಕು ನನಗೆ, ನಾಲೆಜ್ ಆಫ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೆಕೆಂಡ್ ಈಸ್ ನಾಲೆಜ್ ದಟ್ ಐ ಕ್ಯಾನ್ ಡೂ ಇಟ್. ನಾನು ಮಾಡಬಲ್ಲೆ ಅನ್ನುವಂಥ ಜ್ಞಾನ ಇರಬೇಕು, ಮಾಡುವ ಕೆಲಸದ ಬಗ್ಗೆ ಜ್ಞಾನ ಇರಬೇಕು. ಮೂರನೇದು ಎಷ್ಟು ಚೆನ್ನಾಗಿ ವ್ಯಷ್ಟಿಯನ್ನು ಸಮಷ್ಟಿ ಜೊತೆಗೆ ಸೇರಿಸ್ತಾರೆ ನೋಡಿ, ವ್ಯಕ್ತಿಯನ್ನು ಸಮಾಜ ಜೊತೆಗೆ ಸೇರಿಸ್ತಾರೆ. ಮೂರನೇದು ನಾಲೆಜ್ ಏನಿರಬೇಕು ಜ್ಞಾನ ಅಂದರೆ, ನಾನು ಮಾಡೋ ಕೆಲಸದಿಂದ ನನಗೂ ಒಳ್ಳೇದಾಗತ್ತೆ, ಪ್ರಪಂಚಕ್ಕೂ ಒಳ್ಳೇದಾಗ್ತದೆ ಅನ್ನುವಂಥ ಜ್ಞಾನ ಇರಬೇಕು. ಎಷ್ಟು ಚೆನ್ನಾಗಿರೋ ಮಾತದು. ನಾನು ಮಾಡೋ ಕೆಲಸ ನನಗೆ ಮಾತ್ರ ಒಳ್ಳೇದಾಗಿದ್ದರೆ ಅದು ಸಮಾಜಕ್ಕೆ ಒಳ್ಳೇದಾಗದೆ ಹೋದರೆ ಅದು ಒಳ್ಳೆ ಜ್ಞಾನ ಅಲ್ಲ. ಇನ್ನು ಮುಂದೆ ಶ್ರದ್ಧಾ. ಶ್ರದ್ಧಾ ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಶ್ರದ್ಧೆ ನನ್ನಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನೋಂಥ ಶ್ರದ್ಧೆ ಇರಬೇಕು. ನಾಲ್ಕನೇದು ಎಲ್ಲವನ್ನು ಮೀರಿದಂಥ ಒಂದು ಶಕ್ತಿ ಇದೆ ಭಗವಂತ, ಅದರಲ್ಲಿ ಶ್ರದ್ಧೆ ಇರಬೇಕು. ಈ ನಾಲ್ಕು ಥರದ ಶ್ರದ್ಧೆ ಇರಬೇಕು. ಕೊನೆಗೆ ಉಪನಿಷತ್. ಉಪನಿಷತ್ ಅಂದರೆ ಆಳವಾದ ಚಿಂತನೆ. ಅಂದರೆ ಯಾವುದೇ ಕೆಲಸವನ್ನು ಮಾಡಿದಾಗ ಆಳವಾದ ಚಿಂತನೆಯಿಂದ ಜ್ಞಾನದೊಂದಿಗೆ ಶ್ರದ್ಧೆಯನ್ನು ಸೇರಿಸಿ ಬೆರೆಸಿದಾಗ ಅದು ಎಕ್ಸಲೆನ್ಸ್ ಆಗ್ತದೆ ಅಂತ. ಅಂದರೆ ಅವತ್ತಿನ ಕಾಲದಿಂದ ಮನುಷ್ಯನಿಗೆ ತುಡಿತಿರೋದಂದ್ರೆ ಎಕ್ಸಲೆನ್ಸ್, ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ. ಈಗ ಮನುಷ್ಯನ ಜೀವನದಲ್ಲಿ ಇತ್ತೀಚೆಗೆ ನೋಡಿದಾಗ ಬಾಹ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಹೋಗಿದೆ, ಅಜಗಜಾಂತರ ಬದಲಾವಣೆಯಾಗಿ ಹೋಗಿದೆ. ಅವನ ಜೀವನದ ಸಮಸ್ಯೆಗಳು ಕೂಡ ಅಧಿಕ ಆಗಿವೆ ಈಗ. ಆದರೆ ಒಂದು ಜೀವನದ ಗುರಿ ಮಾತ್ರ ಒಂದೇ ಆಗಿದೆ, ಅದು ಬಹಳ ಚೆನ್ನಾಗಿರುವಂಥದ್ದು. ನಮ್ಮ ಜೀವನದ ಬಾಹ್ಯ ರೂಪರೇಷೆಗಳ ಬದಲಿಯಾಗಿರಬಹುದು, ನಮ್ಮ ದೈಹಿಕ ಅಪೇಕ್ಷೆಗಳು ಬೇರೆ ಆಗಿರಬಹುದು, ಆದರೆ ಮೂಲ ತುಡಿತ ಅದೇ ಇದೆ, ನಾನು ಪರಿಪೂರ್ಣತೆಯತ್ತ ಸಾಗಬೇಕು ಅಂತ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಮನುಷ್ಯನಲ್ಲಿ ಪರಿಪೂರ್ಣತೆ ಇದೆ, ಅದನ್ನು ಹೊರಗೆ ತರುವುದು ನಮ್ಮ ಶಿಕ್ಷಣದ ಕೆಲಸ ಅಂತ ವಿವೇಕಾನಂದರಾಗಿ ಹೇಳಿದರು. ಅಂದರೆ ಪರಿಪೂರ್ಣತೆ ಕಡೆ ಹೋಗಬೇಕು ಅಂತ ಅವರು ಹೇಳ್ತಾರೆ, ಪರಿಪೂರ್ಣತೆ ಕಡೆಗೆ ಹೋಗಬೇಕಾದದ್ದು ನಾವು. ಇನ್ನೊಂದು, ಅದು ಯಾಕೆ ಪ್ರಯೋಜನ ಆಗುತ್ತೆ ನಮಗೆ ಇವತ್ತು ಚಿಂತನೆ ಮಾಡೋದಕ್ಕೆ ಅಂದರೆ, ಅವತ್ತಿಂದ ಇಲ್ಲಿವರೆಗೂ ಮನುಷ್ಯ ಪ್ರತಿಯೊಬ್ಬನೂ ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ, ಅದು ತ್ರಿಕಾಲಾಪಾತೀಯವಾಗಿ ಉಳಿದಿರೋದ್ರಿಂದ ಪ್ರತಿ ಆದರ್ಶ ಕಡೆ ನಡೆದಂಥ ಹೆಜ್ಜೆಗಳು, ಈ ಆದರ್ಶನ ದರ್ಶನ ಕೆಲವರಿಗಾಗಿದೆ, ಸಾಧಕರು ಕೆಲವರಿದ್ದಾರೆ ಆ ಹೆಜ್ಜೆಯಲ್ಲಿ ಬಹಳ ಮುಂದೆ ಹೋಗಿ ತಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ, ದರ್ಶನ ಪಡ್ಕೊಂಡಿದ್ದಾರೆ. ಅವರು ನುಡಿದಂಥ ಮಾತುಗಳು ನಮಗೆ ನಿತ್ಯ ನೂತನ ಆಗಿದೆ, ಆದರ್ಶಪ್ರಾಯವಾಗಿದೆ.

0: रेडियो सारंग 107.8 FM
1: ಯಾವ ದಾರ್ಶನಿಕರು ಈ ದಾರಿಯಲ್ಲಿ ನಡೆದು ಆ ಪರಿಪೂರ್ಣತೆ ಕಡೆಗೆ ಸಾಗಿದ್ರೋ ಅದನ್ನು ಪಡ್ಕೊಂಡ್ರೋ ಅವರು ಹೇಳಿದ ಮಾತೆಲ್ಲ ನಮಗೆ ಚಿನ್ನ ಆಗಿದೆ, ಬಂಗಾರ ಆಗಿದೆ, ಮಾರ್ಗದರ್ಶಕ ಆಗಿದೆ. ಉಪನಿಷತ್ತಿನಲ್ಲಿ ಇರುವಂತಹ ಸಮಾಜ ಇವತ್ತಿಲ್ಲ, ಉಪನಿಷತ್ ಕಾಲದಲ್ಲಿ ಇರುವಂತಹ ಸಮಾಜ ನಮಗೆ ಇವತ್ತಿಲ್ಲ, ಅಥವಾ ಭಗವದ್ಗೀತೆ ಹುಟ್ಟಿದಂತಹ ಸನ್ನಿವೇಶ ಇವತ್ತಿಲ್ಲ ನಮಗೆ. ಆದರೆ ಉಪನಿಷತ್ತುಗಳು ಭಗವದ್ಗೀತೆಗಳು ಹೇಳಿದಂತಹ ಮಾತು ಇವತ್ತಿಗೂ ನಮಗೆ ಸಮರ್ಪಕ ಆಗಿದೆ. ಇವತ್ತಿಗಲ್ಲ, ಇನ್ನು 1000 ವರ್ಷ ಆದರೂ ಸಮರ್ಪಕ ಆಗ್ತದೆ. ಯಾಕೆಂದ್ರೆ ಈ ಕೃತಿಗಳು ಏನಿದೆಯಲ್ಲ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೆಗಳನ್ನು ಹೇಳ್ತಾರೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ, ಅವತ್ತಿಂದ ಇಲ್ಲಿವರೆಗೂ ಮನುಷ್ಯನ ರೀತಿ ಬದಲಾವಣೆ ಆದರೂ ಕೂಡ ಅವನ ಮೂಲ ಅಪೇಕ್ಷೆ ಏನಿದೆ, ಉನ್ನತಿಗೆ ಹೋಗುವಂಥದ್ದು, ಪರಿಪೂರ್ಣತೆಗೆ ಹೋಗುವಂಥದ್ದು ಇರೋದ್ರಿಂದ ನಮ್ಮ ಅವತ್ತಿನ ಉಪನಿಷತ್ತುಗಳಾಗಲಿ ಭಗವದ್ಗೀತೆಗಳಾಗಲಿ ಯಾಕೆ ಪ್ರಸ್ತುತ ಆಗ್ತವೆ ಅಂತಂದ್ರೆ, ಅವು ಎತ್ತಿದಂತಹ ಮೂಲ ಪ್ರಶ್ನೆ, ನೀನು ಹೇಗೆ ಪರಿಪೂರ್ಣನಾಗಬಲ್ಲೆ ಅಂತ ಅನ್ನೋದ್ರ ಕಡೆಗೆ. ಅದರಿಂದ ಅವತ್ತಿನ ಮನುಷ್ಯನಿಗೂ ಇವತ್ತಿನ ಮನುಷ್ಯನಿಗೂ ಸಮಾನವಾಗಿ ಮುಟ್ಟುವಂತಹ ಜ್ಞಾನವನ್ನು ಕೊಟ್ಟಿದ್ದವು. ಅದರಿಂದ ಮನುಷ್ಯನ ಹೋರಾಟದ ಕೊನೆಯ ಗುರಿಯನ್ನು ಅವು ನಿರ್ದೇಶನ ಮಾಡ್ತವೆ, ಅದರಿಂದ ಪ್ರಸ್ತುತ ಆಗ್ತವೆ. ಅದಕ್ಕೆ ಮೈತ್ರಿಯೇ ಹೇಳ್ತಾಳೆ ಗಂಡನಿಗೆ, ಯಾವುದರಿಂದ ನಾನು ಅಮೃತಳಾಗಬಹುದೋ ಅದು ನನಗೆ ಬೇಕು, ಯಾವುದರಿಂದ ನಾನು ಅಮೃತಳಾಗಲಾರೇನೋ ಅದನ್ನು ಪಡೆದು ನಾನೇನು ಮಾಡಲಿ. ಆದ್ದರಿಂದ ಭಗವಾನ್, ನೀವು ಅರಿತಿರುವ ಅಮೃತತ್ವದ ಸಾಧನೆಯನ್ನು ಮಾತ್ರ ನನಗೆ ಹೇಳಿ ಅಂತ ಹೇಳಿ ಮೈತ್ರೇಯ ಅವತ್ತು ಯಾಜ್ಞವಲ್ಕ್ಯರಿಗೆ ಕೇಳಿದ್ಲು. ಇಬ್ಬರು ಹೆಂಡಂದ್ರಿಗೆ ಹಂಚಿಕೊಡ್ಬೇಕು ಅವ್ರು ಏನು ಬೇಕು ಅಂತ, ಆಸ್ತಿ ಬೇಕಾದ್ರೆ ತಗೊಳ್ಳಿ ಅಂದಾಗ ಮೈತ್ರೇಯ ಹೇಳ್ತಾಳೆ, ನನಗೆ ಆಸ್ತಿ ಅದು ಬೇಡ, ಯಾವುದರಿಂದ ಅಮೃತತ್ವ ಪ್ರಾಪ್ತಿ ಆಗ್ತದೋ ಅದನ್ನು ಕೊಡಿ ನನಗೆ, ಉಳಿದದ್ದು ಬೇಡ ನನಗೆ ಅಂತ ಹೇಳ್ತಾಳೆ. ಅದನ್ನೊಬ್ಬರು ಎಷ್ಟು ಚಂದ ಬರೀತಾರೆ ಅಂತಂದರೆ, ಅದು ಎಂದೆಂದಿಗೂ ಮುಗಿಯದಿರುವ ಪ್ರಶ್ನೆ ಅಂತ. ಈ ಪ್ರಶ್ನೆ ಮೈತ್ರೇಯ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಶ್ನೆಯೂ ಹೌದು. ಅವ್ರು ಹೇಳ್ತಾರೆ, ಈ ಪ್ರಶ್ನೆಯನ್ನು ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರೂ ನಮಗೆ ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ, ಯಾವುದು ನನ್ನ ಅಮೃತತ್ವಕ್ಕೆ ಕರ್ಕೊಂಡು ಹೋಗ್ತದೆ. ನಾವು ಉಪನಿಷತ್ ಮಾತು ಬರ್ತದೆ, ಅಮೃತಸ್ಯ ಪುತ್ರಾಹ ಅಂತ, ಮನುಷ್ಯನನ್ನು ಅಮೃತಸ್ಯ ಪುತ್ರಾಹ ಅಂತ ಕರೀತಾರೆ, ಅಮೃತತ್ವವನ್ನು ಪಡ್ಕೊಂಡಂಥ ಮನುಷ್ಯ ನೀನು ಅಂತ. ಅದು ಹೋಗುವಂಥ ದಾರಿ ಯಾವುದು ಅಂತ ಪ್ರಶ್ನೆ ಕಂಡ್ಕೋಬೇಕು, ಅದನ್ನು ಎದುರಿಸಿ ಉತ್ತರ ಕಂಡುಕೊಂಡಾಗಲೇ ಮನುಷ್ಯ ಜೀವನದ ಸಾರ್ಥಕತೆ ಬರ್ತದೆ ಅಂತ ಉಪನಿಷತ್ತಿನ ಋಷಿಗಳು ಹೇಳಿದ್ರಾಗ. ಈ ಜನ್ಮದಲ್ಲೇ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು, ಮುಂದೆ ಮಾಡೋದಲ್ಲ, ಈಗಲೇ ಪಡ್ಕೋಬೇಕು, ಅದಕ್ಕೋಸ್ಕರ ಒದ್ದಾಡಬೇಕು, ಕಷ್ಟಪಡಬೇಕು, ತೊಳೆದಾಡಬೇಕು ಅಂತ ಹೇಳಿದರು. ಇದು ಸಿಗದೆ ಹೋದರೆ ಮಹಾಹಾನಿ ಆಗ್ತದೆ ಅನ್ನೋ ಮಾತನ್ನು ಎದುರಿಸೋದಲ್ಲದೇ ನಮಗೆ ಸ್ಫೂರ್ತಿಯನ್ನು ತುಂಬಿದರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂತ ನಮಗೆ ಉತ್ಸಾಹವನ್ನು ಹುರುಪನ್ನು ಕೂಡ ತುಂಬಿಸಿದರು. ಹೀಗೆ ಉಪನಿಷತ್ಕಾರರು ಹಾಕಿಕೊಟ್ಟಂಥ ಅಧ್ಯಾತ್ಮದ ತಳಹದಿ ಮೇಲೆ ಭರತಖಂಡದ ಉಜ್ವಲ ಸಂಸ್ಕೃತಿ, ಆ ಪರಂಪರೆ ಬೆಳೆದು ಬಂತು. ಮುಂದೇನಾಯಿತು, ಅದೆಲ್ಲ ದರ್ಶನ ಚೆನ್ನಾಗಿತ್ತು, ಆದರೆ ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಕಾಲ ಹೋದ ಮೇಲೆ ಕಾಲಕ್ರಮೇಣ ಮತ ಸಂಪ್ರದಾಯಗಳ ಅಂಧ ಶ್ರದ್ಧೆಯಲ್ಲಿ ಸೇರಿಕೊಂಡು ಅದು ಕೂಡ ಒಣಗೋಗಿ ಶುರುವಾಯಿತು.

0: रेडियो सारंग 107.8 FM।
1: ಯಾವುದು ಒಂದು ಉತ್ಸಾಹಜನಕವಾದಂತಹ ವಸ್ತು ಅದು ರುಟೀನ್ ಆಗಿಬಿಡ್ತದೋ, ಮೆಕ್ಯಾನಿಕಲ್ ಆಗಿಬಿಡ್ತದೋ, ಆಗ ಅದರ ಸೌಂದರ್ಯ ಕಳ್ಕೊಳ್ಳುತ್ತೆ. ಅದು ಉಪನಿಷತ್ ಕಾಲ ಆದಮೇಲೆ ಬರ್ತಾ ಬರ್ತಾ ಆ ಸೌಂದರ್ಯ ಕಮ್ಮಿಯಾಗಿ ಅದಕ್ಕೆ ಹೇಳ್ತಾರೆ, ಯಾವುದು ತಿರುಳನ್ನು ಕಡೆಗಣಿಸಿ ಸಿಪ್ಪೆಯನ್ನು ತಾನು ಮುಖ್ಯ ಅಂತ ಪಾಯಿಸೋಕೆ ಶುರು ಆಯಿತು ಅಂತ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ಒಳ್ಳೆ ಮಾತು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ. ನನಗೆ ಈ ಮಾತನ್ನು ಕಲಿಸಿದವರು ಮಾಸ್ತಿಯವರು. ಬಹಳ ತಮಾಷೆ ಘಟನೆ ಇದು. ನಾನು ಅವಾಗ ರಾಜಾಜಿನಗರದಲ್ಲಿದ್ದೆ. ಇಲ್ಲಿ ಸಾಹಿತ್ಯ ಪರಿಷತ್ನಲ್ಲಿ ಅನಕ್ರ ಅವರು ಲೆಕ್ಚರ್ ಆಗೋದು. ಅನಕ್ರ ಲೆಕ್ಚರ್ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಾವು ಯಾರು ಪುಣ್ಯವಂತರು ಕೇಳಿದಿರೋ ಗೊತ್ತಿಲ್ಲ. ಕೇಳಿದ್ರೆ ಅಂಥ ಲೆಕ್ಚರ್ ಕೇಳೋದು ಸಿಗೋದು ಕಷ್ಟ. ನಾನು ಹೇಳ್ತಿಲ್ಲ, ನೋಡಿದರೆ ಅದು ಚಾವಟಿಯಿಂದ ಹೊಡೆದ ಹಾಗೆ, ಆ ಮಾತು ಕೇಳಿದರೆ ಕುರ್ಚಿ ಆಣಿಸ್ಕೊಂಡು ಕೂತದ್ದು ನೋಡಲಿಲ್ಲ ನಾನು. ಅನಕ್ರ ಮಾತ್ರ ತುದಿ ಕೊಡಬೇಕು, ಅಷ್ಟು ಅದ್ಭುತ ಮಾತುಗಾರ. ಅವ್ರ ಮಾತು ಕೇಳಬೇಕು ಅಂತ ನಾನು ಬರಬೇಕು. ಅವಾಗೆಲ್ಲ ರಾಜಾಜಿನಗರದಲ್ಲಿ ಬಸ್ ಗಿಸ್ ಬಹಳ ಕಮ್ಮಿ. ನಾನು ಸೈಕಲ್ ಹಿಡ್ಕೊಂಡು ಬರ್ತಿದ್ದೆ. ಒಂದ್ಸಲ ಅರ್ಜೆಂಟಾಗಿ ಹೋಗಬೇಕು ಅಂತ ಸ್ನೇಹಿತನ ಸೈಕಲ್ ತೊಗೊಂಡೆ. ತೊಗೊಂಡು ಬರಬೇಕಾದ್ರೆ ಅವಾಗ ದೀಪಕ್ಕೊಂದು ಬುಡ್ಡಿ ಸಿಗಿಸ್ತಿದ್ವಿ. ಮುಂದೆ ಹ್ಯಾಂಡ್ಲಿಂಗ್ ಮುಂದೆ ಒಂದು ದೀಪದ ಬುಡ್ಡಿ ಸಿಗಿಸ್ತಾ ಇದ್ವಿ, ಕೆರೋಸಿನ್. ಅದು ಯಾಕೆ ಹಾಕ್ತಿದ್ವೋ ಏನೋ, ಬೆಳಕಂತೂ ಏನು ಬರ್ತಿರ್ಲಿಲ್ಲ. ಮುಂದೆ ಬರೋರಿಗೆ ಕಾಣಿಸ್ಲಿ ಅಂತ ಇರ್ಬೋದೇನೋ. ಅದನ್ನು ಹಾಕ್ಕೊಂಡು ಬರ್ತಿದ್ದೆ. ಜೋರಾಗಿ ಬಂದೆ, ಕರೆಕ್ಟಾಗಿ ಶುರು ಆಗೋದು 6 ಗಂಟೆಗೆ ಲೆಕ್ಚರು. ನಾನು ಬರೋ ಹೊತ್ತಿಗೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ರು ಅನಕ್ರು. ಅಯ್ಯೋ ಅಯ್ಯೋ, ಲೇಟ್ ಆಗಿಬಿಡ್ತಲ್ಲ ಅಂಥೇಳಿ ಅಲ್ಲೆಲ್ಲೋ ಇಟ್ಬಿಟ್ಟು ಒಳಗೆ ಹೋಗಬೇಕು ಅಂತ ಹೋಗ್ತೀನಿ. ಆವಾಗ ನೋಡ್ತೀನಿ ಸೈಕಲಿಗೆ ಕೀಲಿ ಇಲ್ಲ, ಬೀಗ ಇಲ್ಲ. ಅಯ್ಯೋ ಕತೆ, ಯಾರ್ದೋ ಸೈಕಲ್ಲು, ಏನಪ್ಪ ಮಾಡೋದು ಅಂದೆ. ಈಗ ಅದು ವಿಚಾರ ಮಾಡೋಕೆ ಟೈಮ್ ಇಲ್ಲ. ಅಲ್ಲಿ ಅಶೋಕ ಗಿಡ ಸಾಲು ಹಿಡಿದಿತ್ತು, ಅದ್ರ ಹಿಂದೆ ಸೈಕಲ್ ಇಟ್ಬಿಡೋಣ ದೇವ್ರ ಮೇಲೆ ಭಾರ ಹಾಕಿ ಅಂಥೇಳಿ ಸೈಕಲ್ ಅಲ್ಲೇ ಗೋಡೆಗೆ ಆಣಿಸಿ ಅದಿಟ್ಟೆ. ಆ ದೀಪದ ಬುಡ್ಡಿ ಅಂತ ತಕ್ಕೊಂಡೆ, ಸಿಕ್ಸೋದಲ್ಲ ಹೇಗಿದ್ರು ಅಂತ ತಗೊಂಡು ಹೊರಗೆ ಬಂದೆ. ಮಾಸ್ತಿಯವರು ಅವಸರ ಅವಸರವಾಗಿ ಹೋಗ್ತಾ ಇದ್ರು. ನಾನು ನೋಡಿದ್ರು, ಏನು ಮೇಷ್ಟ್ರೆ ಲೇಟ್ ಆಯಿತು ಅಂದರು. ಹೌದು ಸರ್, ಲೇಟ್ ಆಯಿತು ಸರ್ ಅಂದೆ. ಅಂದ್ಬಿಟ್ಟು ಏನು ಹೇಳಬೇಕು ಅವ್ರು ನನಗೆ, ದೀಪದ ಬುಡ್ಡಿ ಭದ್ರ ಸೈಕಲ್ ಹೋದ್ರೆ ಹೋಗಲಿ ಅಂದರು. ನನಗೇನು ಅರ್ಥ ಆಗಲಿಲ್ಲ. ಯಾಕೆ ಸರ್ ಅಂದೆ. ಇಲ್ಲ, ಆಮೇಲೆ ಹೇಳ್ತೀನಿ, ಲೆಕ್ಚರ್ ಮುಗಿಲಿ ಅಂದರು. ನಾನು ಲೆಕ್ಚರ್ ತುಂಬ ದೀಪದ ಬುಡ್ಡಿ ಸೈಕಲ್ಲೇ ತಲೆಯಲ್ಲಿ, ಯಾಕೆ ಮಾಸ್ತಿ ಹೆಂಗೆ ಹೇಳಿದರು ಅಂತ. ಮುಗಿಸ್ಕೊಂಡು ಹೊರಗೆ ಬಂದಲ್ಲಿ ಕೇಳಿದೆ, ಸರ್ ಹಂಗೆ ಹೇಳಿದ್ರಲ್ಲ ಯಾಕೆ ಸರ್ ಅಂತ ಕೇಳಿದೆ. ನಿಮ್ಗೆ ಗೊತ್ತಾಗಲಿಲ್ಲ ಅದು ದೀಪದ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದರು. ಇಲ್ಲ, 12 ಅಣೆ ಇರಬೇಕು ಸರ್ ಅಂದೆ. ಸೈಕಲ್ಗೆ ಎಷ್ಟು ಅಂದರು. 75 ರೂಪಾಯಿ ಇರಬೇಕು ಸರ್. ಅದಕ್ಕೆ ಹೇಳಿದೆ, ಬುಡ್ಡಿ ಭದ್ರ ಸೈಕಲ್ ಹೋದ್ರೆ ಹೋಗಲಿ ಅಂದರು. ಅಲ್ಲ ರೀ, ಸೈಕಲಿಗೆ ಹಂಗೆ ಇಟ್ಟಿದ್ದೀರಿ, ಕೀಲಿ ಹಾಕ್ದೇನೆ. ಈ ಬುಡ್ಡಿ ಒಂದೇ ಹಿಡ್ಕೊಂಬಂದಿರಿ ಕೈಯಲ್ಲಿ ಅಂದರು. ಅಂದ್ಬಿಟ್ಟು ಹೇಳಿದ್ರು, ನೀವಲ್ಲ ಎಲ್ಲರೂ ಮಾಡೋದು ಅದನ್ನೇ ಅಂದ್ಬಿಟ್ಟು ನಾನು ಮಾತು ಹೇಳ್ತೀನಿ ಕೇಳಿ ನಿಮಗೆ ಅಂದರು. ಅವರು ರೆವಿನ್ಯೂ ಕಮಿಷನರ್ ಆಗಿದ್ದವರು, ದೊಡ್ಡ ಹುದ್ದೆ ಸರ್ಕಾರದಲ್ಲಿ. ಮಹಾರಾಜರ ನಂತರ 4ನೇ ಹುದ್ದೆ ಇವ್ರದೇ. ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು. ಅವರು ಮೈಸೂರಿಂದ ಬೆಂಗಳೂರಿಗೆ ಹೋದರೆ, ಬೆಂಗಳೂರಿಂದ ಮೈಸೂರಿಗೆ ಹೋದರೆ, ಅವ್ರು ಅಪೇಕ್ಷೆ ಪಟ್ಟರೆ ಒಂದು ಸ್ಪೆಷಲ್ ಟ್ರೈನ್ ಹೋಗೋದಂತೆ. ಅವಾಗ ನಾವು ಯಾರಾದರೂ ಕಾರ್ ತೊಗೊಂಡು ಹೋದ್ರೆ ಅಂತೀವಿ, ಕಾರ್ ತೊಗೊಂಡು ಹೋಗ್ತಾನೆ ಅಂತೀವಿ. ಅವ್ರು ಟ್ರೈನ್ ಹೋಗ್ತಿತ್ತಂತೆ, ಸ್ಪೆಷಲ್ ಟ್ರೈನ್. 3 ಕಂಪಾರ್ಟ್ಮೆಂಟದ್ದು ಒಂದು ಟ್ರೈನು, ವಿಶೇಷ ಟ್ರೈನ್ ಅದು. ಮುಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಆಫೀಸರ್ಸು ಫೈಲ್ ಎಲ್ಲ ಇಟ್ಕೋಬೇಕು. ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಇವ್ರ ಪರಿವಾರ ಮಾಡ್ಕೊಳ್ಳೋಕೆ ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಡುವಿನ ಕಂಪಾರ್ಟ್ಮೆಂಟಲ್ಲಿ ಡಿಸ್ಕಷನ್, ದಿವಾನಿ ಅಹಮದ್ ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಆಫೀಸರ್ ಜೊತೆ ಮಾತಾಡುವಂಥದ್ದು, ಆಫೀಸ್ ಕೆಲಸ ಅಲ್ಲಿ. ಹೀಗೆ 3 ಟ್ರೈನಿಂದ ಕಂಪಾರ್ಟ್ಮೆಂಟಿನ ಟ್ರೈನ್ ಹೋಗ್ತಾ ಇತ್ತಂತೆ. ಸುಮಾರು 6 ತಾಸು ಹೋಗೋದಂತ. ಅದು ಯಾಕೆ ಹೋಗ್ತಿತ್ತು ದೇವರಿಗೆ ಗೊತ್ತು, 6 ತಾಸು ಹೋಗೋದಂತೆ. ಒಂದ್ಸಲ ಹೋಗ್ತಿರ್ಬೇಕಾದ್ರೆ ಇವ್ರ ಜೊತೆಗೆ ಇವ್ರು ಪುರೋಹಿತರಿದ್ದರಂತೆ. ಇವ್ರು ಅಯ್ಯಂಗಾರಲ್ವಾ, ಅವರು ಪುರೋಹಿತರು, ಭಾರಿ ಮಡಿ ಅಯ್ಯಂಗಾರರು. ಅವ್ರು ಕೂತಿದ್ದಾರೆ, ಕೂತಾಗ ಟ್ರೈನ್ ಹೋಗ್ತಾ ಇತ್ತು, ಮಾತಾಡ್ತಾ ಕೂತಿದ್ದಾರೆ. ಕಿಟಕಿನ ನೋಡಿದ್ರೆ ಹೊರ ಮದ್ದೂರು ಬಂತು, ಅಲ್ಲಿ ತೆಂಗಿನ ತೋಟದ ನಡುವೆ ಹೋಗೋದು ಟ್ರೈನು. ಮಾಸ್ತಿ ಕೇಳಿದ್ರಂತೆ, ಎಳ್ನೀರು ಕುಡಿತೀರಾ? ಆಗ್ಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು, ಅವ್ರಿಗೋಸ್ಕರ ತಾನೇ ಹೋಗೋದು. ಟ್ರೈನ್ ನಿಲ್ಲಿಸಿಬಿಟ್ಟು ಒಂದಿಬ್ಬರು 3 ಜನ ಸೇವಕರು ಹೊರಗೆ ಹೋಗಿ ತೆಂಗಿನ ಗಿಡದಿಂದ ಎಳ್ನೀರು ಕಿತ್ಕೊಂಬಂದ್ರಂತೆ, ಚೆನ್ನಾಗಿರೋದು. ಟ್ರೈನ್ ಹೊರಟಿತು, ಅವ್ರ ಸೇವಕ ಕೊಚ್ಚಿ ಕೊಟ್ಟ ಅದನ್ನು. ಇವ್ರು ತೊಗೊಂಡು ಹೋಗಿ ಪುರೋಹಿತರಿಗೆ ಕೊಟ್ರಂತೆ, ತೊಗೊಳ್ಳಿ ಸ್ವಾಮಿ ಇದನ್ನು ಒಳ್ಳೇದಿದೆ ಅಂತ. ಏ ಹೇ, ಹೀಗೆ ಕುಡಿಬಾರ್ದಪ್ಪ, ಚಿಪ್ಪಲ್ಲಿ ಅದನ್ನು ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತೆ ಅವರು. ಇಲ್ಲ ಸರ್, ಇದು ಚೆನ್ನಾಗಿದೆ, ನಿಸರ್ಗ ಶುದ್ಧವಾಗಿರುತ್ತೆ, ಬೆಳ್ಳಿ ಲೋಟ ಯಾಕೆ ಅಂತ. ನಿನಗೆ ಗೊತ್ತಾಗಲ್ಲ, ಧರ್ಮನೇ ಗೊತ್ತಾಗಲ್ಲ ನಿನಗೆ, ಸರ್ಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನೀನು, ಅದಕ್ಕೆ ಕೊಡು ಅದು ಬೆಳ್ಳಿ ಲೋಟದಲ್ಲಿ ಹಾಕು. ಆಯ್ತು, ನೀವೇ ಹಾಕ್ಕೊಳ್ಳಿಂದ ಬೆಳ್ಳಿ ಲೋಟ ಕೊಟ್ಟರಂತೆ. ಅವರು ಬೆಳ್ಳಿ ಲೋಟಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಕುಡಿತಾ ಇದ್ರು. ಮಾತಿನ ಭರಾಟೆ, ಮಾಸ್ತಿಯವ್ರ ಜೊತೆ ಮಾತಿಗೆ ಕೂತ್ರೆ ಅದು ಎಲ್ಲಿರ್ತೀವಿ ಅಂತ ಗೊತ್ತಾಗಲ್ಲ. ಆ ಮಾತಿನ ಭರಾಟೆ ನೋಡಲಿ ಏನಾಯ್ತು ಅಂದರೆ, ಆ ತೆಂಗಿನಕಾಯಿ ಕುಡಿಯೋದು ಮುಗಿತಲ್ಲ, ನೀರು ಕುಡಿಯೋದು ಮುಗಿದ ತಕ್ಷಣ ಮರೆತು ಬಿಟ್ಟು ಆ ಚೀಪ್ ಎಸೆ ಬಂದು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರಂತೆ ಪುರೋಹಿತರು. ಎಸೆದ್ಮೇಲೆ ನೆನಪಾಯ್ತು, ಮಾಸ್ತಿ ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ಟೆ ಅಂದ್ರಂತೆ. ಇವರು ಅದು ಹೋದ್ರೆ ಹೋಗ್ಲಿ, ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ ಅಂದ್ರಂತೆ, ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ. ನನಗೆ ಹೇಳಿದ್ರು, ನಮ್ಮ ಗುರುಗಳು ಹಂಗೆ ಮಾಡಿದ್ರು, ನೀನು ಹಂಗೆ ಮಾಡಿದೆ ಇವತ್ತು ಅಂತ. ನಮಸ್ಕಾರ.

हेलो हाय नमस्कार ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಇವತ್ತು ಏನು ಕೇಳೋದು ಅಂತ ಹೇಳುವಾಗ ಕೆಲವೊಂದಿಷ್ಟು ನನಗೆ ಇನ್ಫಾರ್ಮೇಷನ್ಸನ್ನು ನೋಡ್ತಾ ಇದ್ದೆ ನಾನು ಗೂಗಲಲ್ಲಿ. ಆಗ ನನಗೆ ಅನ್ನಿಸ್ತು ಇದರ ಬಗ್ಗೆ ಸ್ವಲ್ಪ ಕೇಳುವ ಅಂತ. ಏನು ವಿಷಯ ಗೊತ್ತಾ? ನೋಡಿ, ನಮ್ಮ ಭಾರತದ ಕೆಲವೊಂದಿಷ್ಟು ನಗರಗಳು, ಕೆಲವೊಂದಿಷ್ಟು ಸಿಟಿಗಳು ಬೇರೆ ಬೇರೆ ವಿಷಯಕ್ಕೋಸ್ಕರ ತುಂಬ ಫೇಮಸ್ ಇದೆ. ಅದಕ್ಕೋಸ್ಕರ ಆ ಸಿಟಿಗಳನ್ನು, ಆ ಊರುಗಳನ್ನು ಅದೇ ಹೆಸರಿನಲ್ಲಿ ಅದಕ್ಕೊಂದು ಹೆಸರನ್ನಿಟ್ಟು ಕರೀತಾರೆ. ಸೊ ಅಂಥ ಸಿಟಿಗಳ ಹೆಸರನ್ನು ನಾನು ನಿಮ್ಗೆ ಹೇಳ್ತೀನಿ, ನೀವು ಯಾವುದು ಅಂತ ನನಗೆ ಹೇಳಬೇಕಾಯ್ತು. ಸೊ ಫಸ್ಟ್ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಭಾರತದ ಚರ್ಮದ ನಗರ, ಸೊ ಲೆದರ್ ಏನಿದೆ, ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು. ಬಹಳ ಏನು, ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಹೇಳ್ಬೋದು ನನಗೆ, ಕಾಲನ್ನು ಮಾಡ್ಬೋದು. ಅಲ್ಲಿ ಹೆಚ್ಚು ಚರ್ಮದ ಉತ್ಪನ್ನಗಳು ತಯಾರಾಗ್ತದೆ ಆ ಸಿಟಿಯಲ್ಲಿ. ಯಾವುದಿರ್ಬೋದು ಆಲೋಚನೆ ಮಾಡಿ, ಗೊತ್ತಿಲ್ಲ ಅಂತೇಳಿ ಸರ್ಚ್ ಮಾಡಿ, ಅಂತೂ ಇಂತೂ ಉತ್ತರವನ್ನು ಹೇಳಿ. ಭಾರತದ ಲೆದರ್ ಸಿಟಿ, ಭಾರತದ ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ? ಸೊ ಆಲೋಚನೆ ಮಾಡ್ತಾ ಇರಿ. ಉತ್ತರ ಏನಾದರೂ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ, ಆಯಿತಾ? ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ, ನೀವು ಅಂದ್ಕೊಳ್ಳುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೆ, ನಮ್ಮ ಭಾರತದ ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ನಾನು ನಿಮ್ಮತ್ರ ಕೇಳ್ತಾ ಇರುವಂಥದ್ದು. ಸೊ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ಉತ್ತರವನ್ನು ಹೇಳಿದರೆ ಬೇರೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಇನ್ನೊಂದು ಸಿಟಿ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು. ಸೊ ಭಾರತದ ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ? ಸೊ ಲೆದರ್ ಏನಿದೆ, ಚರ್ಮದ ಐಟಮ್ಗಳು ಹೆಚ್ಚಾಗಿ ಈ ಒಂದು ಸಿಟಿಯಲ್ಲಿ ತುಂಬ ಫೇಮಸ್ ಆಗಿದೆ. ಸೊ ಯಾವುದದು ಅಂತ ನಿಮಗೇನಾದರೂ ಗೊತ್ತಿದೆಯಾ? ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಹೇಳಿ. ಸೊ ಏನು ಉತ್ತರವನ್ನು ಕೊಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೇನೆ. ನೀವು ಹೇಳ್ಬೋದು ನಿಮಗೆ ಯಾವ ಸಿಟಿ ನೆನಪಾಗುತ್ತೆ ಅಂತ. ಒಂದು ಕ್ಲೂ ಬೇಕು ಅಂತ ಹೇಳಿದರೆ ಕ್ಲೂ ಬೇಕಿದ್ರೆ ಕೊಡುವ. ಸೊ ಬೇಕ ಕ್ಲೂ ಬೇಡಲ್ಲ, ಓಕೆ. ನೀವು ತುಂಬ ಹುಷಾರಿದ್ದೀರಿ, ನೀವೇ ಉತ್ತರವನ್ನು ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳಿ, ಯಾವುದು ಚರ್ಮದ ಸಿಟಿ, ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ? ಭಾರತದ ಯಾವ ನಗರ ಚರ್ಮಕ್ಕೆ ತುಂಬ ಫೇಮಸ್ ಆಗಿದೆ, ಯಾವ ಸಿಟಿ ತುಂಬ ಫೇಮಸ್ ಆಗಿದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡ್ಬೋದು, ಹಾಗೆ ನನಗೆ ಜನ ವಾಟ್ಸಪ್ಪನ್ನು ಮಾಡ್ತಾ ಇದ್ದೀರಿ, ಉತ್ತರಗಳನ್ನು ಕಳಿಸ್ತಾ ಇದ್ದೀರಿ. ಯಾರೆಲ್ಲ ಏನೆಲ್ಲ ಹೇಳಿದ್ದೀರಿ ಅನ್ನೋದನ್ನು ಕೂಡ ಸ್ವಲ್ಪ ಹೊತ್ತಲ್ಲೇ ನಾನು ನಿಮಗೆ ಹೇಳ್ತೀನಿ. ಸಾರಿಕಾ ರೈ ಅವರು ಸಿದ್ದಿಕ್ ಮೋಂಟ್ಗೋಳಿಯಿಂದ, ಹಾಗೆಯೇ ಶ್ರವಣ್ ರಾಜ್ ಕಾಶ್ರೀಟಿಂದ, ಇವರಿಷ್ಟು ಜನ ವಾಟ್ಸಪ್ಪನ್ನು ಮಾಡಿ ಉತ್ತರವನ್ನು ಕಳಿಸಿದ್ದಾರೆ. ನೋಡುವ ಇನ್ನೂ ಯಾರೆಲ್ಲ ಹೇಳ್ಬೋದು ಉತ್ತರವನ್ನು ಕೊಡ್ಬೋದು ಅಂತ ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: Yes, Kiltur Radio Sarangu 7.8 FM Radio Sanjeri Nandini RJ Abhishek. ನಮ್ಮ ಭಾರತದ ಬೇರೆ ಬೇರೆ ಸಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ಕೇಳಿದ್ದು ಭಾರತದ ಚರ್ಮನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು ಅಂತ ನಿಮ್ಮ ಹತ್ರ ನಾನು ಹೇಳಿದ್ದೆ. ಸೊ ಅದರ ಜೊತೆಗೆ ಇನ್ನೊಂದು ನಿಮಗೆ ಸೇರಿಸಿ ಬಿಡ್ಬೋದು, ಇನ್ನೊಂದು ಅಂತ ಯಾವುದು ಅಂತ ಹೇಳಿದರೆ ಭಾರತದ ವಜ್ರದ ನಗರ, ಡೈಮಂಡ್ ಸಿಟಿ ಅಂತೇಳಿ ಯಾವುದನ್ನು ಕರೀತಾರೆ. ಅತಿ ಹೆಚ್ಚು ವಜ್ರ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲಿ ಅದರ ಕೆಲಸಗಳೆಲ್ಲ ಆಗ್ತದೆ, ಸೊ ಆ ಊರನ್ನೊಂದು ವಜ್ರದ ನಗರ ಅಂತ ಹೇಳಿ ಕರೀತಾರೆ. ಅದು ಕೂಡ ಭಾರತದಲ್ಲಿ ಇರುವಂಥದ್ದು. ಯಾವುದು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು ಒಂದು ಚರ್ಮ ಮತ್ತೊಂದು ವಜ್ರ. ಸೊ ನೋಡಿ, ಆ ರಿಲೇಟೆಡ್ ಆಗಿರುವಂಥ ಊರುಗಳ ಹೆಸರು ಏನು ಭಾರತದಲ್ಲಿ ಅಂತ ನನಗೆ ನೀವು ಹೇಳಬೇಕಾಯ್ತಾ? ಕಾಲನ್ನು ಮಾಡಿ ನನಗೆ ನೀವು ಹೇಳಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು. ಫಾತಿಮಾ ಕಿನ್ಯ ಅವರು ನನಗೆ ವಾಟ್ಸಪ್ಪನ್ನು ಮಾಡಿದ್ದಾರೆ, ಮಾಡಿ ಒಂದು ಉತ್ತರವನ್ನು ಕಳಿಸಿದ್ದಾರೆ, ಯಾವುದು ಚರ್ಮದ ನಗರ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳಿ, ನಿಮ್ಮ ಕಾಲ್ಗೋಸ್ಕರ ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ಯಾರಾದರೂ ಹೇಳ್ಬೋದಾ, ಗೆಸ್ಸನ್ನು ಮಾಡ್ಬೋದಾ ಅಂತ ಹೇಳಿ. ಒಂದು ಡೈಮಂಡ್ ಸಿಟಿ ಅಂತ ಹೇಳಿದ್ದೆ, ಇನ್ನೊಂದು ಚರ್ಮದ ನಗರ ಅಂತ ಹೇಳಿದ್ದೆ. ಡೈಮಂಡ್ ಹಾಗೂ ಚರ್ಮ, ಇದರ ಎರಡು ಉತ್ಪನ್ನಗಳನ್ನು ಕೂಡ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಮಾಡುವಂಥ ಒಂದು ಸಿಟಿ ಇದೆ. ಅದಕ್ಕೆ ಆ ರೀತಿಯಲ್ಲಿ ಹೆಸರನ್ನು ಅದಕ್ಕೆ ಕರೀತಾರೆ, ಚರ್ಮದ ನಗರ, ವಜ್ರಗಳ ನಗರ ಅಂತ ಹೇಳಿ. ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಯಾರೆಲ್ಲ ಅಂದಾಜು ಮಾಡ್ಬೋದು ಹೇಳ್ಬೋದು, ಕಾಲ್ ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಸೊ ಚರ್ಮದ ನಗರ ಎಲ್ಲಿದೆ ಅಂತ ಹೇಳಿದರೆ ಅದು UPಯಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ ಆಯಿತಾ. ಸೊ ಈಗಾದರೂ ನೀವು ಗೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂತ ಹಾಗೂ ನೀವು ಕೇಳದಿರುವಂಥ ಊರಿನ ಹೆಸರೇನಲ್ಲ ಇದು, ನಮ್ಮ ಭಾರತದ ಬೇರೆ ಬೇರೆ ಊರುಗಳ ಹೆಸರುಗಳನ್ನ ಹೇಳ್ತಾ ಹೋದರೆ ಈ ಊರಿನ ಹೆಸರು ಕೂಡ ನೀವು ಕೇಳಿರ್ತೀರಿ. ಬಹಳ ಫೇಮಸ್ ಆದಂಥ ಒಂದು ಸಿಟಿಯಲ್ಲಿ ಇದು ಕೂಡ ಒಂದಾಗಿದೆ ಅನ್ನೋದನ್ನು ನಿಮ್ಮಲ್ಲಿ ಹೇಳ್ತಾ, ಯಾರು ಉತ್ತರವನ್ನು ಹೇಳ್ತೀರಿ ಕಾಲನ್ನು ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಎರಡು ಪ್ರಶ್ನೆಗಳನ್ನು ಕೇಳಿದ್ದೇನೆ, ಒಂದು ನಮ್ಮ ದೇಶದ ಡೈಮಂಡ್ ಸಿಟಿ, ವಜ್ರಗಳ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ, ಹಾಗೇನೆ ಲೆದರ್ ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಹಾಗೇ ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಈ ದಿನ ಸುದ್ದಿಗಳನ್ನು ಹೇಳಬೇಕು, ಏನೆಲ್ಲ ಮಾಧ್ಯಮಗಳು ಏನೆಲ್ಲ ಹೇಳಿದೆ ಅಂತ ಅದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಕುಸುಮಾಕರ ಕೊಟ್ಟಾರ, ಏನ್ ಹೇಳ್ತೀರಿ ಕುಸುಮಾಕರ? ಚರ್ಮದ ನಗರ ಕಾನ್ಪುರ. ವೆರಿ ಗುಡ್, ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ವಜ್ರ ಯಾವುದು? ಹಲೋ. ಓಕೆ, ಸೊ ಚರ್ಮದ ನಗರ ಕಾನ್ಪುರ ಆಗಿರ್ಬೇಕು ಅಂತ ಹೇಳಿದ್ದಾರೆ ಕುಸುಮಾಕರ. ರೈಟ್ ಆನ್ಸರ್, ಕಾನ್ಪುರವನ್ನ ಚರ್ಮದ ನಗರ ಅಂತ ಹೇಳ್ತಾರೆ. ಹಾಗಾದ್ರೆ ಡೈಮಂಡ್ ಸಿಟಿ ಯಾವುದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ವಜ್ರಗಳ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ. ಸೊ ಇದು ಕೂಡ ಗೊತ್ತಿದ್ರೆ ಹೇಳ್ಬೋದು. ಹಾಗೇನೆ ಕಾಲ್ ಅನ್ನು ಉತ್ತರವನ್ನ ಅನೇಕ ಜನ ಕೊಟ್ಟಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್.
1: ಮಂಗಳಾಂಬಿಕೆ ಮಂಗಳೂರಿಂದ.
0: ಎಸ್ ಸರ್.
1: ಈಗ ಇದು ಒಂದೇ ಒಂದ್ ಇದು ಈಗ ಅವಂತಿಕ ಅಥವಾ ಈಗ ನೀವು ಇದು ಡೈಮಂಡ್ ಇದು ಕೇಳಿದ್ರೆ ನಮ್ಮ ಅವಂತಿಕ ಅಥವಾ ದ್ವಾರಕಾಗೆ ಹತ್ತಿರ ಇರುವ ಸೂರತ್ ಇರ್ಬೇಕು ಡೈಮಂಡ್.
0: ವೆರಿ ಗುಡ್.
1: ಮತ್ತೆ ಇನ್ನೊಂದು ಸರ್, ಒಂದು ಕ್ಲಾರಿಫಿಕೇಶನ್. ನೀವು ಲಾಸ್ಟ್ ಟೈಮ್ ನಮ್ಮ ಭಾರತದ ಹೆಸರು ಯಾರ ಹೆಸರಿಂದ ಬಂತು ಅಂತ ಹೇಳಿದ್ದಲ್ಲ, ಅದು ಭರತ ಚಕ್ರವರ್ತಿ ಸರಿ. ಆದ್ರೆ ಅದು ಆಕ್ಚುಲಿ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ ಇಡೀ ಭೂಮಿಯ ಹೆಸರನ್ನೇ ಭರತ ಚಕ್ರವರ್ತಿ ಮೇಲೆ ಇಟ್ಟರಂತೆ ಋಷಿಗಳು. ಇಡೀ ಭೂಮಂಡಲ, ಕೇವಲ ಇಂಡಿಯಾ ಅಲ್ಲ, ಅದ ಹಿಂದಿನ ಹೆಸರು ಇಲಯವರ್ತ ಅಂತ ಇತ್ತು, ಆಮೇಲೆ ಭರತ ವರ್ಷ ಅಂತ ಆಯ್ತು
0: ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸೊ ರೈಟ್ ಆನ್ಸರ್, ವಜ್ರಗಳ ನಗರದ ಬಗ್ಗೆ ನಮ್ಮ ಕಾಲ್ ಮಾಡಿ ಹೇಳಿದರು ಪ್ರೇಮ್ ಪ್ರದೀಪ್ ದಾಸ್ ಅವರು. ಡೈಮಂಡ್ ಸಿಟಿ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಹಾಗೆಯೇ ಚರ್ಮದ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ಕೂಡ ನಾನು ನಿಮ್ಮ ಹತ್ರ ಕೇಳಿದ್ದೆ. ಸೊ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಮುಂದೆ ನಾನು ಊರುಗಳ ಐ ಮೀನ್ ಊರಲ್ಲ ಸೂರತ್ನ ಡೈಮಂಡ್ ಸಿಟಿ ಅಂತ ಹೇಳಿ ಕರೆಯುವಂಥದ್ದು ರೈಟ್ ಆನ್ಸರ್. ಓಕೆ, ಸೊ ಮುಂದೆ ನಾನು ಕೇಳುವಂಥದ್ದು ಯಾವುದು ಅಂತ ಹೇಳಿದರೆ ಬಹಳ ಸಿಂಪಲ್ ಆಗಿರುವಂಥದ್ದು ಕೇಳಿದ್ದೇನೆ. ಪಿಂಕ್ ಸಿಟಿ ಅಂತ ಯಾವುದನ್ನು ಹೇಳ್ತಾರೆ, ಗುಲಾಬಿ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ, ಪಿಂಕ್ ಸಿಟಿ ಅಂತ ಹೇಳಿ ಯಾವ ಊರನ್ನು ಕರೀತಾರೆ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಇದು ಹೆಚ್ಚಿನವರಿಗೆ ಉತ್ತರ ಗೊತ್ತಿರಬಹುದು, ಗೊತ್ತಿರೋದೇ ಆದರೆ ಫಟಾಫಟ್ ಕಾಲನ್ನು ಮಾಡಿ, ಹಾಗೆಯೇ ನೀವು ಉತ್ತರ ಕೊಟ್ಟರೆ ನಾನು ಮುಂದಿನ ಮತ್ತೊಂದು ಊರಿನ ಹೆಸರನ್ನು ಹೇಳ್ತೇನೆ. ಸೊ ನಮ್ಮ ಈ ಕಡೆ ಸ್ವಲ್ಪ ಬರ್ತೇನೆ, ದಕ್ಷಿಣಕ್ಕೆ ಸಲ್ಲೊಂದು ಊರಿನ ಹೆಸರನ್ನು ಹೇಳಬೇಕು. ನೋಡುವ ಯಾರು ಉತ್ತರವನ್ನು ಹೇಳ್ತೀರಿ ಅಂತ ಹೇಳಿ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ಹೇಳಿ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಶೈಲಜಾ ಮೇಡಮ್ ಹೇಳಿ. ಜೈಪುರ. ಹಾಗಾದ್ರೆ ಮುತ್ತಿನ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ? ಹೈದರಾಬಾದ್ ಅಲ್ವಾ? ಓಕೆ, ಸೊ ಹಾಗಾದ್ರೆ ಇನ್ನೊಂದು ಕೇಳಬೇಕಾ? ಗೋಲ್ಡನ್ ಸಿಟಿ ಅಂತ ಹೇಳಿ ಯಾವ್ದನ್ನು ಕರೀತಾರೆ? ನೀವು ಭಯಂಕರ ಇದ್ದೀರಿ ಮಾರೆ ನೀವು. ಇದು ರೈಟ್ ಆನ್ಸರ್ ಅಮೃತಸರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಶೈಲಜ್ ಅವರು ಫಟ ಫಟ ಫಟ ಅಂತ ಉತ್ತರ ಹೇಳ್ತಾ ಹೋದ್ರು. ಸೊ ಇನ್ನು ನವಾಬರ ನಗರ ಅಂತ ಹೇಳಿ ಯಾವ್ದನ್ನು ಕರೀತಾರೆ? ನವಾಬರ ನಗರ ಅಂತ ಹೇಳಿ ಯಾವ್ದನ್ನು ಕರೀತಾರೆ? ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ಎಸ್, ನಮಸ್ಕಾರ ಸರ್. ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ. ನಾನು ಕೇಳಿದ್ದು ನವಾಬರ ನಗರ ಅಂತ ಹೇಳಿ ಯಾವ್ದನ್ನು ಕರೀತಾರೆ? ನವಾಬರ ನಗರ, ನವಾಬ್. ಅದು ಬಿಟ್ಟು ಸರ್ ನಮ್ಮ ಭಾರತದಲ್ಲಿ ನೋಡ್ತಾ ಹೋದ್ರೆ ಯಾವುದು? ಓಕೆ ಓಕೆ, ಸ್ವಲ್ಪ ಗೆಸ್ ಮಾಡ್ತಾ ಇದ್ರಿ. ಎನಿವೇಸ್, ನೋಡುವ ಯಾರೆಲ್ಲ ಏನಲ್ಲಿ ಹೇಳ್ತಾರೆ ಅಂತ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಸಿಟಿ ಚಂದ್ರಶೇಖರ್ ಉತ್ತರವನ್ನು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಬೇಕು. ಆಲೋಚನೆ ಮಾಡಿ ಡಿ ರೇಡಿಯೋ ಸಂಜೆ ನಾನು ಆರ್ಜಿ ಅಭಿಷೇಕ್.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಸಂಜೆ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನವಾಬರ ನಗರ ಅಂತ ಹೇಳಿ ಯಾವ್ದನ್ನು ಕರೀತಾರೆ ಅಂತ ನಿಮ್ಮ ಹತ್ರ ಕೇಳಿ ಹೋಗಿದ್ದೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಅನ್ನು ಮಾಡಬಹುದು. ನಿಮ್ಗೆ ಗೊತ್ತಿರುವಂತಹ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಏನು ಉತ್ತರವನ್ನು ಕೊಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಯಾವ್ದಿರ್ಬೋದು ಸಿಟಿ ಆಫ್ ನವಾಬ್ಸ್ ಅಂತ ಹೇಳಿ ಯಾವುದನ್ನು ಕರೀತಾರೆ ನಮ್ಮ ದೇಶದಲ್ಲಿ ಅಂತ ನಿಮ್ಮನ್ನು ಕೇಳ್ತಾ ಇರುವಂಥದ್ದು. ನನಗೆ ಅಮ್ಮಣ್ಣಿಯವರು ಕಾರ್ಕಳದಿಂದ ಉತ್ತರವನ್ನು ಕಳಿಸಿದ್ದಾರೆ, ವಾಟ್ಸಪ್ಪನ್ನು ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ತಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಕಾಲ್ ಮಾಡಿ ಉತ್ತರ ಹೇಳಲಿಕ್ಕಿದ್ರೆ ಹೆಂಗೆ ಗೊತ್ತುಂಡು ಏನು ಪನ್ ಪ್ಯಾನ್ ಇತ್ತ ಕಾಲ್ ಮಂತ್ ಪನ್ನು ನವಾಬರ ನಗರ ಯಾವುದು ಮುಂದಿನ ಕಾಲು. ನಮಸ್ಕಾರ ಹೇಳಿ ಸರ್.
1: ಛತ್ತೀಸ್ಗಢದ ರಾಯ್ಪುರ.
0: ಛತ್ತೀಸ್ಗಢದ
1: ರಾಯ್ಪುರ.
0: ರಾಯ್ಪುರ ಓಕೆ ಓಕೆ ಓಕೆ. ಛತ್ತೀಸ್ಗಢದ ರಾಯ್ಪುರ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಾಲನ್ನು ಮಾಡಿಬಿಟ್ಟು. ಸಿಟಿ ಆಫ್ ನವಾಬ್ಸ್ ಅಂತ ಯಾವುದನ್ನು ಕರೀತಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಾ ಅಂತ ಅನಿಸುತ್ತೆ. ಅಲ್ಲಿ ಇರ್ಬೋದು ನವಾಬರು, ನಾನು ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸಿಟಿ ಆಫ್ ನವಾಬ್ಸ್ ಅನ್ನುವಂಥ ಹೆಸರಿರೋದು ಎಲ್ಲಿಗೆ, ಯಾವ ಊರಿಗೆ ಅಂತ ಕೇಳ್ತಿರೋದು. ಸೊ ಯಾರಾದ್ರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಇನ್ನು ಕೂಡ ಯಾರಲ್ಲಾದರೂ ಉತ್ತರ ಇದ್ದರೆ. ನವಾಬರ ನಗರ, ಸಿಟಿ ಆಫ್ ನವಾಬ್ಸ್ ಅಂತ ಹೇಳಿ ಯಾವುದನ್ನು ಕರೀತಾರೆ, ಯಾವ ಊರನ್ನು ಯಾವ ನಗರವನ್ನು ಕರೀತಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಓಕೆ, ಸೊ ಅಮ್ಮಣ್ಣಿಯವರು ಉತ್ತರವನ್ನು ಕಳಿಸಿದ್ದಾರೆ, ಅದನ್ನು ಹೇಳಿಬಿಡ್ತೀನಿ ನಾನು. ಅವ್ರು ಹೇಳ್ತಾ ಇದ್ದಾರೆ ಲಕ್ನೋ ಅಂತ. ಎಸ್, ಲಕ್ನೋವನ್ನು ಭಾರತದ ನವಾಬರ ನಗರ ಅಂತ ಹೇಳಿ ಕರೆಯುವಂಥದ್ದು. ಲಕ್ನೋವನ್ನು ಸಿಟಿ ಆಫ್ ನವಾಬ್ಸ್ ಅಂತ ಕರೆಯುವಂಥದ್ದು. ಇನ್ನು ಭಾರತದಲ್ಲಿ ಒಂದು ವೈನ್ ರಾಜಧಾನಿ ಇದೆ. ಸೊ ಕ್ಯಾಪಿಟಲ್ ಆಫ್ ವೈನ್ ಅಂತ ಇದನ್ನು ಕರೀತಾರೆ. ಯಾವುದಿದು ಅತಿ ಹೆಚ್ಚು ವೈನ್ ತಯಾರಾಗುವಂಥ ಒಂದು ಸಿಟಿ ನಮ್ಮ ದೇಶದಲ್ಲಿರುವಂಥದ್ದು, ಯಾವುದನ್ನು ವೈನ್ನ ರಾಜಧಾನಿ ಅಂತ ಹೇಳಿ ಕರೀತಾರೆ ಅಂತ. ಸೊ ಇದು ಕೂಡ ಆಲೋಚನೆ ಮಾಡಿ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಆಯಿತಾ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನನ್ನದಿನಿ ಆರ್ಜಿ ಅಭಿಷೇಕ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಉತ್ತರ ಏನಾದರೂ ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಕೊನೆಗೆ ನಾನು ಕೇಳಿ ಹೋಗಿರುವಂಥದ್ದು ವೈನ್ ಸಿಟಿ, ವೈನ್ ರಾಜಧಾನಿ ಅಂತ ಯಾವುದನ್ನು ಕರೀತಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಯಾವುದು ವೈನ್ ರಾಜಧಾನಿ ಭಾರತದಲ್ಲಿರುವಂಥದ್ದು ಅಂತ ಹೇಳಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಅತಿ ಹೆಚ್ಚು ವೈನ್ ಆ ಒಂದು ಊರಲ್ಲಿ ಏನು ತಯಾರಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ, ಹಾಗೆಯೇ ಅನೇಕ ದ್ರಾಕ್ಷೆ ಏನಿದೆ ನೋಡಿ, ದ್ರಾಕ್ಷೆ ಕೂಡ ಅತಿ ಹೆಚ್ಚು ಆ ಊರಲ್ಲಿ ಬೆಳೀತಾರೆ. ಈ ಕಾರಣದಿಂದಯೂ ಕೂಡ ಅದಕ್ಕೆ ವೈನನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಅಲ್ಲಿ ಅನೇಕ ಏನು ಕೈಗಾರಿಕೆಗಳು ಇದೆ. ಒಬ್ಬರು ಕಾಲರ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ. ನಮಸ್ತೆ ನಮಸ್ತೆ. ಎಸ್ ಮೇಡಮ್, ಆರಾಮ ಐರನ್ ಚೋಲರ್? ಎಸ್ ಪಲ್ಲೆ ಮೇಡಮ್, ದಾದಾನ್ ಪರಮಿನಿ ಉತ್ತರ ಗೊತ್ತು. ವೈನ್ ಬನ್ಪಿನಿ ಗೋವಾ ಬನ್ಪಿನ ಅದೇ ಯಾನು ಎನ್ನದೆ ಇರಾಣ್ಲ ಗೋವಾ ಅಂತ ಫನ್ ಪೇರ್ ಇತ್ತೆ ಅಂತ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಗೋವಾ ಅಂತ ಹೇಳ್ತಾ ಇದ್ರೆ ಗೋವಾ ಅಲ್ಲ, ಆಯ್ತಾ, ಬೇರೆ ಯಾವುದೋ ಇದೆ ನೋಡುವ. ಯಾರು ಹೇಳ್ತೀರಿ? ಸಿಟಿ ಚಂದ್ರಶೇಖರ್ ಅವರು, ಹಾಗೇನೆ ಅಮ್ಮಣ್ಣಿ ಕಾರ್ಕಾಳ್ ಅವರು ನನಗೆ ವಾಟ್ಸಪ್ಪನ್ನು ಮಾಡಿದ್ದಾರೆ. ನೀವು ಹೇಳಿರುವಂಥದ್ದು ರೈಟ್ ಆಗಿದೆ ಆನ್ಸರ್. ಆದರೆ ಇನ್ನು ಕೂಡ ಯಾರಾದರೂ ಉತ್ತರವನ್ನು ಕಾಲ್ ಮಾಡಿ ಹೇಳ್ತಾರೆ ಅಂತ ಕಾಯ್ದೆ ಆದರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ವೈನ್ ರಾಜಧಾನಿ ಅಂತ ಹೇಳಿ ಭಾರತದಲ್ಲಿ ಯಾವುದನ್ನು ಕರೀತಾರೆ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಅನ್ನೋದನ್ನು ಹೇಳ್ತಾ ಮುಂದಿನ ಕಾಲ್. ನಮಸ್ಕಾರ.
1: ಹಲೋ
0: ಹೇಳಿ ಸರ್. ನಮಸ್ಕಾರ.
1: ನಾಸಿಕ್ ಮಹಾರಾಷ್ಟ್ರ.
0: ನಾಸಿಕ್, ಎಸ್ ರೈಟ್ ಆನ್ಸರ್. ಮಹಾರಾಷ್ಟ್ರದ ನಾಸಿಕ್ ಅನ್ನ ವೈನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಓಕೆ, ಆಲೋಚನೆ ಮಾಡಿದ ಉತ್ತರವನ್ನು ಕೊಟ್ಟಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಹಾಡನ್ನು ಕೇಳ್ತಾ ಬನ್ನಿ. ಅದಾದ ನಂತರ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಸುದ್ದಿಯನ್ನು ಕೂಡ ಹೇಳಬೇಕು. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನು ರಪ್ಪ ರಪ್ಪ ನೋಡ್ತಾ ಬರೋಣ. ಬಡವರ ಹೊಟ್ಟೆ ಮೇಲೆ ಹೊಡೆದು ಯಾಕೆ ಟೌನ್ಶಿಪ್ ಮಾಡ್ತಾ ಇದ್ದೀರಿ? ಯೋಜನೆ ಹೆಸರಲ್ಲಿ ಯಾರಿಗೆ ಕಪ್ಪ ಕೊಡಲು ಹೊರಟಿದ್ದೀರಿ? ಬಿಡದಿಯಲ್ಲಿ ಟೌನ್ಶಿಪ್ ಬೇಕು ಅಂತ ಯಾರಾದರೂ ಅರ್ಜಿ ಹಾಕಿದ್ದಾರಾ? ರೈತರ ಹೊಟ್ಟೆ ಮೇಲೆ ಹೊಡೆಯಲು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ JDSನ ವರಿಷ್ಠರಾದಂಥ HD ದೇವೇಗೌಡ ಅವರು ಮುಖ್ಯಮಂತ್ರಿಯ ವಿರುದ್ಧ ಗುಡುಗಿರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ಬಹಳ ಪ್ರಮುಖವಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಇದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಕಳೆದ ವಾರ ಸುರಿದ ಉತ್ತಮ ಮಳೆಯಿಂದ ಜಲಾಶಯಗಳಿಗೆ ಹೆಚ್ಚಿನ ನೀರು ಹರಿದು ಬಂದಿದ್ದು ಎಲ್ಲ ಜಲಾಶಯಗಳ ನೀರಿನ ಮಟ್ಟವು ಶೇಕಡ 50%ಕ್ಕಿಂತ ಅಧಿಕವಾಗಿದೆ ಅನ್ನುವಂಥದ್ದು ಸುದ್ದಿ. ಆದರೂ ಕೂಡ ಇದು ಸಾಕಾಗಲಿಕ್ಕಿಲ್ಲ ಅನ್ನೋದು ಮತ್ತೊಂದು ಕಡೆಯ ವಿಶ್ಲೇಷಣೆ ಕೂಡ ಇದೆ. ಇನ್ನು ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ಆದೇಶವನ್ನು ಜಾರಿಗೊಳಿಸಲು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೋಮವಾರ ಸಮ್ಮತಿಯನ್ನು ನೀಡಿದೆ. ಇನ್ನು ಭಾರತೀಯ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಮಾಜಿ ಕುಸ್ತಿಪಟುಗಳು ದಾಖಲಿಸಿದ್ದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಹುಸಿ ಹಾಗೂ ಕಲ್ಪಿತ ಎಂದು ದೆಹಲಿಯ ನ್ಯಾಯಾಲಯವೊಂದು ಹೇಳಿದೆ. ಅಲ್ಲದೆ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣದಂತೆ ಕಾಣ್ತದೆ ಅನ್ನೋದನ್ನು ಕೂಡ ಕೋರ್ಟ್ ಹೇಳಿದೆ. ಇನ್ನು ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಹಲವು ವಿಚಾರಗಳನ್ನು ಚರ್ಚಿಸಿ ಬಂದಿದ್ದೇನೆ. ಅಧಿವೇಶನದೊಳಗೆ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಈ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳಬೇಡಿ. ಅಧಿವೇಶನ ಬಳಿಕ ಉಳಿದ ಸಚಿವ ಸ್ಥಾನದ ಬಗ್ಗೆ ನಿರ್ಧರಿಸಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಜಾರ್ಖಂಡ್ನಲ್ಲಿ ಪರೀಕ್ಷಾ ಅಕ್ರಮವನ್ನು ವಿರೋಧಿಸಿ ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಅಶ್ರವಾಯು ಲಾಠಿಚಾರ್ಜ್ ಮಾಡುವ ಮೂಲಕ ಅವರನ್ನು ತಡೆಯಲು ಪ್ರಯತ್ನಿಸಿದ್ದಾರೆ. ಇನ್ನು ಅಕ್ರಮ ವಲಸಿಗರ ಗಡಿಪಾರಿಗೆ ಆಪರೇಷನ್ ಮುಕ್ತ, 52 ಬಾಂಗ್ಲಾ ಪ್ರಜೆಗಳ ಬಂಧನ. ಬೆಂಗಳೂರು ಅಕ್ರಮ ವಲಸಿಗರ ಪತ್ತೆ ಮತ್ತು ಗಡಿಪಾರಿಗೆ ಆಪರೇಷನ್ ಮುಕ್ತ ಹೆಸರಿನಲ್ಲಿ ವಿಶೇಷ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಸೊ ಹಾಗೆಯೇ ವೈಟ್ ಫೀಲ್ಡ್ ವಿಭಾಗದಲ್ಲಿ ಬಾಂಗ್ಲಾದೇಶದ 52 ಅಕ್ರಮ ವಲಸಿಗರನ್ನು ಭಾನುವಾರ ಬಂಧಿಸಲಾಗಿದೆ ಅನ್ನುವಂಥದ್ದು. ಇನ್ನು ಸುರಂಗ ರಸ್ತೆ ಯೋಜನೆ ಬೇಡ, ಲಾಲ್ಬಾಗ್ ನಾಶಗೊಳಿಸಲು ನಾವು ಬಿಡುವುದಿಲ್ಲ ಅಂತ ಹೇಳಿ ಮಾನವ ಸರಪಳಿಯನ್ನು ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ಬರ ವರದಿ ಹೋಗ್ತದೆ. 1 ಲಕ್ಷ ಕ್ವಿಂಟಲ್ ಮೇವು ಬೀಜ ವಿತರಣೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಬರ ಅಧ್ಯಯನ ಪ್ರವಾಸವನ್ನು ಮುಂದುವರಿಸಿದಂಥ ಉಪಮುಖ್ಯಮಂತ್ರಿ ಕಂದಾಯ ಸಚಿವರಾದ DG ಪರಮೇಶ್ವರ್ ಅವರ ಹೇಳಿಕೆ ನಾವು ಇವತ್ತು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಚಿಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕೇನು ಗೊತ್ತಾ, ಭಾರತದ ಉಕ್ಕಿನ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ? ಉಕ್ಕಿನ ನಗರ ಅಂತ ಹೇಳಿ ಯಾವುದನ್ನು ಕರೀತಾರೆ? ಭಾರತದ ಉಕ್ಕಿನ ನಗರ ಯಾವುದು? ಒಂದು ಸಿಟಿಗೆ ಹೆಸರಿದೆ ನೋಡುವ, ಯಾರು ಹೇಳ್ತೀರಿ ಅಂತ ಏನಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ, ಯಾರೆಲ್ಲ ಅಂದಾಜು ಮಾಡ್ತೀರಿ ಅಂತ ನೋಡುವ ಆಯ್ತಾ? ಸೊ ಅನೇಕ ಜನ ವಾಟ್ಸಪ್ಪನ್ನು ಮಾಡ್ತಾ ಇದ್ರಿ, ಅನೇಕ ಜನ ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ರಿ, ಆಗದಿಂದಲೂ ಕೂಡ ಒಂದಿಷ್ಟು ಉತ್ತರಗಳೆಲ್ಲ ಬಂದಿದೆ. ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು. ನೋಡುವ ಯಾರು ಹೇಳ್ತೀರಿ ಅಂತ ಹೇಳಿ, ನಿಮಗೆ ಗೊತ್ತಿರುವಂಥ ಉತ್ತರ ಯಾವುದು, ಯಾವುದನ್ನು ಉಕ್ಕಿನ ನಗರ, ಭಾರತ ಉಕ್ಕಿನ ನಗರ ಅಂತ ಹೇಳಿ ಯಾವ ಊರನ್ನು ಕರಿ

ಅಷ್ಟ ಇಲ್ಲ, ಭಾಳ ಹತ್ತಿರದ್ದು ಹೇಳಿದ್ದೀನಿ ನಾನು, ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಹೆಂಗೆ ಗೊತ್ತುಂಡು ಏನು ಪನ್ಪೆ ಭಾರಿ ಈಸಿ ಉಂಡು ಅಂದಿತ್ತು ನಾನು ಕಾಲ್ ಬಂತು ಪನ್ಲೆ ನಿಕ್ಕಲು ಹೆಚ್ಚಿನಕ್ಕಲು ಪೋದು ಪರಡೆ. ಸೊ ಇದನ್ನು ಅರಮನೆಗಳ ನಗರ ಅಂತ ಹೇಳಿ ಕರೀತಾರೆ. ಸೊ ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಅಮ್ಮಣ್ಣಿಯವರು ಜಮ್ಷೆಡ್ಪುರ ಅಂತ ಹೇಳಿದ್ದಾರೆ, ಹಾಗೆಯೇ ಸಾದಿಕ್ ಅವರು ಜಮ್ಷೆಡ್ಪುರ ಅಂತ ಹೇಳಿದ್ದಾರೆ, ಸಾರಿಕ್ ಅವರು ಜಮ್ಷೆಡ್ಪುರ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ರೈಟ್ ಆನ್ಸರ್ ಜಮ್ಷೆಡ್ಪುರ. ಇನ್ನು ಅರಮನೆಗಳ ನಗರ ಯಾವುದು ಅಂತ ಕೇಳ್ತಾ ಇದ್ದೀನಿ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ನನಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಇದು ಕೂಡ ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ ಜೆ ವಿಷಯ.

0: ಪ್ರೀತಿ ಬಂತು ಅಲ್ವಾ? ಸೊ ಹಾಗೇನೆ ಟೈಮ್ ಕೂಡ ಬಂತು ನಮ್ಮ ರೇಡಿಯೋ ಸಂಜೆ ಮುಗಿಸುವಂಥದ್ದು. ಕೇಳಿದ್ದೆ ನಮ್ಮ ಏನು ಅರಮನೆಗಳ ನಗರ ಯಾವುದು ಅಂತ ಕೇಳಿದ್ದೆ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ಸಾದಿಕ್ ಅವರು, ಹಾಗೇನೆ ನರೇಶ್ ಫರಂಗಿಪೇಟೆಯಿಂದ ಮಾಡಿದ್ದಾರೆ, ಹಾಗೇನೆ ಫತಿಮಾ ಕಿನ್ಯ ಅವರು ಕೂಡ ಹೇಳಿದ್ದಾರೆ, ಹಾಗೇನೆ ಮಣ್ಣಿ ಕಾರ್ಕಾಳ ಅವರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹೇಳಿದರೆ ಮೈಸೂರು ಅಂತ ಹೇಳಿದ್ದಾರೆ. ಎಸ್, ರೈಟ್ ಆನ್ಸರ್, ಅದು ಮೈಸೂರ್ ಸರಿಯಾದಂಥ ಉತ್ತರ. ಇವತ್ತಿಗೆ ಸೊ ಉತ್ತರವನ್ನು ಕೊಟ್ಟಂಥ, ಆಲೋಚನೆ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ನಿಮ್ಗೆ ಹೇಳ್ತಾ ಇದ್ದೀನಿ, ಟಾಟಾ ಟೇಕ್ ಕೇರ್, ಬಾಯ್. ಕೇಳ್ತಾ ಇದ್ದೀನಿ ರೇಡಿಯೋ ಸರಂಗ್ ಗ್ರೌಂಡ್ 7.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ.
1: ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು ಬಿನ್ನೆರೆ ಪಾತ್ರ ಕತೆ ಕೇನ್ಗ ಇನಿತ್ತ ಬಿನ್ನೆರೆ ಸಮಾಜ ಸೇವಕಿ ಸಾಹಿತಿ ಬೊಕ್ಕ ನಿವೃತ್ತ ಶಿಕ್ಷಕಿ ಆದೊಪ್ಪುನ ಶ್ರೀಮತಿ ಜಾನಕಿ ಪುತ್ರನ್.
2: ಇನಿತ್ತ ಬಿನ್ನೆರೆ ಪಾತ್ರ ಕತೆ ಕಾರ್ಯಕ್ರಮ ನಿಖಿಲ್ ಮಾತ್ರೆಗಳ ಮೌಕೆ ದಿಂಜಿ ಸೊಲ್ಮೆ ಈ ಕಾರ್ಯಕ್ರಮ ನಂಗೆ ಬಿನ್ನರಾತಿಕ್ಕಿನರು ಸಾಹಿತಿ ನಿವೃತ್ತ ಶಿಕ್ಷಕಿ ಅಂಚನೆ ಸಮಾಜ ಸೇವಕಿ ಆದಪ್ಪನ ಜಾನಕಿ ಪುತ್ರನ ಉಳ್ಳಾಲ ಮೇರು ಒಂಜಿ ಸಾಹಿತ್ಯದ ಸೇವೆಯಾದ ಒಂಜಿ ಭೂಕುನ್ಲ ಬಿಡುಗಡೆ ಮಾಡ್ತೀರಿ. ಬೊಳಂಗೆರೆ ಮಡಿಲಲ್ಲಿ ಪನ್ಪಿನ ಒಂಜಿ ಆತ್ಮಕಥೆನೆಲ್ಲ ಬರೀತೀರಿ ಅಂಚನೆ ಕರಿಣ ವರ್ಷ ಬಿಡುಗಡೆ ಆತನು ಅಂಚನೆ ಸಮಾಜ ಸೇವೆಡು ಒಂಜಿ ಮಾಮಲ್ಲ ಪುದರ್ಲ ಪಡಿತೀರಿ.

0: శిక్షకి అది భారీ పెరిమెన్ల పడితేరు అంచనే జనమిచ్చిద శిక్షకి పంపిన పుదర్ల పుగర్తెన్ల అంచనే ఉంచి ప్రశస్తిన్ల పడితిన ఉంచి సాధకి పంద పనులు ఇనిత బిన్నెర పత్రికతే కార్యక్రమడు బిన్నెరాది తిక్కిననే ఎంకలే గుంజి భాగ్య పనులు అరణ ఇల్లడే ఎంకులు ఉళ్ళాలద అరణ ఇల్లడే ఎంకులు బైద అంచనే ఈ పొర్తుడు అరణ ఉంజాత్ పాత్రను కేన్గా అంచనే ఆరమల్తిన సాధనలు ఒక అరణ ఉంజాత్ విచారణను ఎంకులు ఈ కార్యక్రమం పట్టునుగా జనకెక్క ఇనిత బిన్నెర పత్రికత కార్యక్రమకు ఇరిగు ముఖ్య దింజి సోల్మే
1: సోల్మేల్
0: జనకెక్క ఇరు ఎంచ శిక్షణ క్షేత్ర బత్తరు దాయిగ శిక్షకి ఆవిడ పంపిన ఇరి గుంజి ఆశ పుట్టుండు
1: శిక్షకి ఆవిడ పొందల ఆశ ఇత్తుజి ఎన్ బేతని ఫీల్డ్కి పోడు పొందిత్తే అణల ఎన్న తరిటవు శిక్షకి అదే బరుడు పొందిత్తుండు అంచాది యాను టైప్ రైటింగ్ షార్ట్ హ్యాండ్ పుర మల్తుంది టైలరింగ్ పుర మల్తుంది అయిట్ బక్క యాను టీచర్ ట్రైనింగ్ పోదు శిక్షకి అయిన
0: ఇరగి ఓ ఆశ ఎత్తుంది ఎంచిన ఆవిడ పొంది ఆశ ఎత్తుంది
1: ఇంక క్లారికల్ అంచ పోస్టుడు మత ఉప్పుడు పొంది ఇంకొంచెం ఆశ ఎత్తుండు
0: శిక్షక జీవన పంపిన కాండిడేట్ భయం ఉంట జోకులంటికి నాకులైన విద్య కల్పను విద్యా బుద్ధిని కల్పను ఉంచి మళ్ళా బేలే అంచని భారీ ఉంచి కష్టత బేలే పనులు అక్కడ మాత ఉంచి ఆత జోకులని ఇల్లడ ఉంచి రెడ్డి జోకులని సుధరిపోయినా ఇత్తదా కాలుడు భారీ కష్టాపు అంచిన అల్ప ఉంజాత అయ్యో అచిప జోకులని ఉంచి సాలిడ్ సుధరిపోని బండ అక్కడే విద్యను కల్పని అక్కడ అక్కడ తత్తుపోనగా ఎడ్డే సర్దిగా అక్కడ లితం పరిపిన అక్కడే ఎడ్డే విద్య బుద్ధిని కొరిపిన అంచిన ఉంచి ఉంచి మళ్ళా ఉంచి ఉంజలెక్కడో దేవరిని కలిసి అందులో పనులు గేనను పుట్టవున అక్కడ మనసుడు గేనను అరళవున ఉంచి ఉంచి కెలస మలుతుంది ఈ కెలస బగ్గీరి తృప్తి ఉండ
1: మస్తు తృప్తి ఉండు పన్నగా కెలసడు నిజంలో శిక్షకి ఆవిడ వంద ఇంకిత్తుజి ఆనల నిక్కు బత్తినట్టు పక్క ఇంక జోకుల నొట్టికి ఉప్పున ఉంచే అవకాశ జోకులు ముగ్ధ ముగ్ధ జోకులు దేవేరు నుంచి భావన ఎక్కడ ఇతాల కల్మషజ్జి జోకులేడా అంచ జీవంత జోకుల నొట్టి కొంచెం కెలస మలుపున యోగ పన్నగా భారీ మల్ల యోగ పొందారు నిన్నవే అంచాది ఆ కెలస ఇంక పక్క మస్తు తృప్తి కొరుండు ఎనని యాను అయిట్ మస్తు తొడగిసి అంచ జోకులను ఉంచి ఉద్దారు గుస్కర జోకులే కొంచెం హుషారావుడు పన్నగ నమ్మ ఈ నెట్టెద ఏరియోడు మత జోకులేకు ఇల్లాడు మత ఎచ్చ కల్పవజేరు అన్ఎడ్యుకేటెడ్ జనకులుప్పును మత అంచిన జోకుల నుంచి మిత్తుకనోడు వందు జోకులే గుంజి శిక్షణ కొరడు వందు స్పెషల్ క్లాస్ మత మలుతుంది జోకులే గుంజి కొంచెం ఎడ్డే వంజి కార్యక్రమం ఎన్న మనసుకు తృప్తి ఆపలేకని ఎన్న వృత్తిని అని మలుతుదే బందు పని ఇంక హెమ్మే ఆపండు
0: ఈరు పండరు బడాపత్ర ఇచ్చిన జోకులే అక్కడ గేన పుట్టంలో ఉంచి బేలే మలుపున సురుసురుకు ఉంచి ఇరిగా ఆ బేలెద బగ్గి శిక్షకి కెలసకు అత ఉమేది ఇచ్చిండల బొక్క బొక్క ఇటు సేరి బొక్క మస్తు ఉమేది బతున్న ఎది బొక్క ఇరిగి ఎడ్డే పుగార్తెల తిక్కుండు ఎడ్డే పాట కల్ప వేరే ఇంకలేగి ఎడ్డే శిక్షకి పంపిన ఓతంది ఆ ఇరిన బేలకు పడదు ఉంచి జనం ఇచ్చిద శిక్షకి పంపిన ఉంచి ఇరిగి ఉంచి సర్కారద ప్రశస్తుల తిక్కుండు అవు అయితే ఎడ్డు బేల ఇరిన తూదు అవుకి ఇరే కొంచెం మనదిగా మలుపున దాదా మత షాలెడ్ బదలావని కన్నయారు
1: షాలెడ్ ఫస్ట్ షాలెడ్ మత బోర్డు మత ఉంజే బోర్డు ఇన్ క్లాసుడు అవు ఇంగ్లీ ఏముంది ఇత్తుచి అప్పగ మత ఎచ్చ సౌలత్తు మత దాలు జిత్తే మాత సౌలత్తు మత బయతుండు అప్పగ ప్రతి క్లాసుకు సాధారణ 18 క్లాస్ ఇత్తుండు ఒంజేడుదు 4 ముట్ల మూజి మూజి డివిజన్ ఐనేడుది 7 ముట్ల రెడ్ రెడ్ డివిజన్ అంటే 18 క్లాస్ ఇస్తుంది ఆ 18 క్లాసుల సురూటు గోడెగు మత బోర్డు మళ్ళీ పైన బోర్డు ఏముంది ఇత్తుజావు జోకులకు పన్న కొంచెం పీరియడ్ ప్రకార పాట మలుతుంది పోనగా హుషారుది జోకులు బరిపారు హుషారు జనకులు అవే బాకి తీపారు అవి కదరా వైట్ ఇత్తుండ అంతే బాకీ పీరియడ్ డాండ్లకు పురుసొత్తు పొనగా బరేవుడు బంద అంటే ప్రతి క్లాసుల రెడ్ బోర్డు మళ్ళీ పైన గోడెడు అయిట పక్క నీరుద వ్యవస్థ హళి విద్యార్థినకులు ఏం పతుంది షాలెగ్ వంజి నీరుద వ్యవస్థ ఎలా మలుతుండు బొక్క ఫ్యాన్ ప్రతి క్లాసుల ఈ దాని నకులు మత బన్నగా అక్కడ పండుదు మత షాలెద విషయం మత పండుదు బొక్క ఫ్యాన్ పాడదా అవు బొక్క మూజి వర్ష అప్పగ పబ్లిక్ పరీక్ష ఎత్తుండు ఆ పబ్లిక్ పరీక్షడు ಮೂಜ್ ವರ್ಷಲ್ಲ ಎಂಕ್ಲು 100% ರಿಸಲ್ಟ್ ದೇ ಇದೆ. ಆಂಚ ಎಂಕ್ಲಿಗೆ ಎಂಕ್ಲ ಮ್ಯಾನೇಜ್ಮೆಂಟ್ ರಿಸಲ್ಟ್ ದೆತ್ತಿನಕಾದ್ರೆ ಎಂಕ್ಲಿಗೆ ಮಾತ ಟೀಚರ್ಸ್ನ ಕ್ಲಿಗ್ಲ ಉಡುಗೊರೆ ಕೊಡ್ತೀರಕ್ಕಲು. ಬೊಕ್ಕ ಶಾಲೆಗೆ ಒಂಜಿ ತೋಟ ಮಂತದ ತೋಟ ಪನ್ನಗ ಕೈತೋಟ ಬಂದು ಪನ್ ಅಂದ್ರೆ ಕೈತೋಟ ಎಲ್ಲ ಪನೋಲಿ ಒಂದು ಲಾನ್ ಲಕ್ಕನೆ ಒಂಜಿ ಐನ ಅಂಕಣ ಪಾಡ್ದು ಮಲ್ತದ ಅವು ತೋಟಗಾರಿಕೆ ಇಲಾಖೆಡ್ಲ ಎಂಕ್ಲಿಗೆ ಪ್ರೈಸ್ ದಿಗಿದ್ದು ಪ್ರೈಸ್ ದಿಗಿದ್ದು ಐಟ ಬಕ್ಕ ಎಂಕ್ಲು ಒಂಜಿ ಕಾನ್ಸೆಪ್ಟ್ ಮಲ್ತದ ಒಂಜಿ ನಮ್ಮ ಐಸಿರದ ತುಳಸಿರಿ ಬಂದು ಅವು ಫಸ್ಟ್ಗೆ ಕನ್ನಡೊಡಿತ್ತು ಐಟ ಬಕ್ಕ ಎಂಕ್ಲವೇನು ತುಳುಟ್ ಮಲ್ತ ಅವು 14 ಜಾಗ ಸರ್ತಿ ಎಂಕ್ಲವೇನು ಪ್ರದರ್ಶನ ಮಲ್ತದ ಮಲ್ಲ ಸ್ಟೇಜಿಡೆ ಪ್ರದರ್ಶನ ಮಲ್ತದ ವೈಟ್ ಬೀಚ್ ಫೆಸ್ಟಿವಲ್ ಅಬ್ಬಕ್ಕ ಉತ್ಸವ ಐಟ್ ಪಕ್ಕ ಇಂಕ್ಲೈಕ್ ತುಳುಟು ಐಸಿರದ ತುಳುಸಿರಿ ಬಂದು ದಿತ್ತ ಅಂತವು ಮಾತಿರಗ್ಲ ತೂಂಡ ಭಾರಿ ಪುರ್ಲು ತೋಜುಂಡವು.
0: ಈ ಶಿಕ್ಷಕ ಜೀವನ ಮಲ್ಪುಡಾನ ಸುರುಕು ವಾಶಾಲೆಡು ಇರು ಶಿಕ್ಷಕಿ ಅದು ಸೇರಿಯರು ಬೊಕ್ಕ ಎಂಚ ಓಲ್ ಮಾತ ಸೇವೆ ಕುರಿಯರು.
1: ಯಾನು ಫಸ್ಟ್ಗೆ ಎನ್ನ ಟ್ರೈನಿಂಗ್ ಆಯ್ನೇಟು ಬೊಕ್ಕ ಕೋಟೆಕಾರದ ಸ್ಟೆಲ್ಲಾ ಮೇರ್ಸ್ ಕಾನ್ವೆಂಟ್ ಉಂಡು ಐಟ್ ಯಾನು ಒಂಜಿ ಟೆಂಪ್ರರಿ ಅದು ಯಾನು ದುತೊನೇರು ಐಟ್ ಯಾನು ಒಂಜಿ 5 ತಿಂಗಳು ಕೆಲಸ ಮಲ್ತಿನೇಟ್ ಬಕ್ಕ ಅಲ್ಪ ಒಂಜಿ ಸಿಸ್ಟರ್ ರಿಟೈರ್ಡ್ ಆವ್ರ ಎತ್ತೇರು ಆರ್ನ ಬದಲಿಗೆ ನಾನು ಪರ್ಮನೆಂಟ್ ಆದ ದೀಯರಕ್ಕಲು ಅಪಾಯಿಂಟ್ಮೆಂಟ್ ಮಲ್ತೇರು ಅವೇ ಪುರ್ತುಡು ಅಪಾಯಿಂಟ್ಮೆಂಟ್ ಆಗಿನ ಪುರ್ತುಡೆ ಎಂಕ್ ಸರ್ಕಾರದ ಒಂಜಿ ಕೆಲಸ ಲಭತದಿತ್ತುಂಡು. ಅವೇ ಸಮಯಡು ಎನ್ನ ಇಲ್ಲಿ ಶಾಲೆದ ಮಗುವೀರ ಶಾಲೆದ ಕೈತಳ್ಡು ಅಲ್ಪಲ ಒಂಜಿ ಪೋಸ್ಟ್ ಖಾಲಿ ಇತ್ತುಂಡು ಅಪ್ಪಗ ಮೂಜು ಜಾಗ ಇಡ್ಲೆ ಕೆಲಸ ಇತ್ತನ ಅಪ್ಪಗ ಯಾನಟ್ಟೆ ಎಲ್ಲ ಮೆರೆಸಿಡಿತ್ತೆ ಅಪ್ಪಗ ಇಲ್ಲದ ಅವ್ಕಳ ಪಂಡೇರು ದೂರ ಮಾತ ಪೋಪಿನ ಬೊರ್ಚಿ ಒಂದು ಕೈತಳ್ಳಿ ನಂಗೆ ಟೈಮ್ಲ ಉಳಿತಾಯ ಹಾಕೊಂಡು ಬಕ್ಕ ಬಸ್ ಪತ್ತೋಡ್ ಬಂದಿಜ್ಜಿ ಬಂದು ಪಂಡಿನೇಕಾದ್ರೆ ಯಾನು 1973 ಇಸವಿಡಿ ಯಾನು ಉಳ್ಳಾಲದ ಮಗುವೀರ ಶಾಲೆಗೆ ಯಾನು ಸೇರಿಯ ಒಂಜಿ ವಿಶೇಷ ದಾಣೆ ಪಂಡ ಎಂಕ್ ಕಲ್ಪದಿನ ಗುರುನಕ್ಕಲೇ ಅಲ್ಪ ಇತ್ತೀರು ಅಕ್ಕಳನ್ನ ಒಟ್ಟಿಗೆನೆ ಒಂಜಿ ಕೆಲಸ ಮಲ್ಪುನ ಒಂಜಿ ಭಾಗ್ಯ ಎಂಕ ತಿಕ್ಕೊಂಡು ಅವೊಂಜಿ ಎಂಕ್ ಜಿಂಜ ಖುಷಿ ಕೊಡ್ತುಂಡು ಅಂಚೆ 1973 ಎನ್ನಡೆಗೆ ಬತ್ತದ ಅಲ್ಪನೇ ಅನ್ ಬಕ್ಕ ಟೀಚರ್ ಅದು ಕೆಲಸ ಮಲ್ತೆ 1998-2004 ಮುಟ್ಲ ಯಾನ್ ಮುಖ್ಯೋಪಾಧ್ಯಾಯಿನಿ ಅದು ಬಡ್ತಿ ಅದು ಅಪಕ್ಕ ಸುಮಾರು ಮತ್ತೆ ಇಂಚೆನೆ ಮಾತ ಈ ಕೆಲಸ ಮಾತ ಎಂಕ ಮಲ್ಪೆರೆ ಸಾಧ್ಯ ಅಂಡ್
0: 100% ದೆತ್ತರು ಬಂದರು 100% ವಾ ವಿಧಾನೋಡಕ್ಕೆ ಗುಂಚಿ ಶಿಕ್ಷಣ ಕೊರಿಯರು
1: ಅವು ಎಂಕ್ಳು ಮಾತ ಟೀಚರ್ ನಕ್ಕಲ್ಲ ಕೈತಲ್ದು ಎಂಕ್ಳು ಕಾಡು 8:30 ಎಂಕ್ಳು ಶಾಲೆ ಇಡೋಲ್ಲ ಹೋದು ಶಾಲೆ ಶುರು ಆಗ್ಲಿ ಎಂಕ್ಳಿಗೆ 1:30 ಎಂಕ್ಳು 8:30 ಹೋದಾಕ್ಲೇ ಸ್ಪೆಷಲ್ ಕ್ಲಾಸ್ ಮಾಲ್ಪೋನು ಹಾಂ ಕಾಂಡೆ ಹೋದು ಐಟ್ ಪಕ್ಕ ಬೈಯಡು ಅವು ಕಾಣದ ಕ್ಲಾಸ್ ಒಂಜಿ ಟೀಚರ್ ನಕ್ಕಳು ಮಾತಿರಲ್ಲ ಇದ್ದದು ಕ್ಲಾಸ್ ಮಲ್ಪುವೇರ ಪನ್ನಗ ಬರ್ರೆ ಆಪಿನಕ್ಕಳು ಬರ್ಪೇರಪ್ಪಗ ಬೈಯಡು ಶಾಲೆ ಬುಡಿ ಬಕ್ಕಲ ಎಂಕ್ಳು ಕುಲ್ಲುದು ಅಕಲಿಗಿತ್ತೆ ಮನದನಿದ ಒಂದು ಪಿರವಿತ್ತಿನ ಬರವಣಿಗೆಡು ಪಿರವಿತ್ತಿನ ಜೋಕ್ಲಿಗೆ ಬರೇ ಓದು ನೆಟ್ಟು ಮತ್ತು ಪಿರವಿತ್ತಿನ ಜೋಕ್ಲಿ ಒಂಜಿ ಸಪ್ರೇಟ್ ಕುಳ್ಳದು ಅಕ್ಳು ಒಂಜಿ ತುಂಬ ಬರ್ಪಿಲಕ್ಕನೆ ಮಲ್ತದ ಅಕ್ಳಿಗಳು ಒಂಜಿ ಸ್ಪೆಷಲ್ ತರಗತಿ ಮಲ್ತದ ಎಂಕ್ಳು ತರಬೇತಿ ಕೊರೊಂದಿತ್ತ ಅಂಚಾದ ಎಂಕ್ಳಿಗೆ 100% ರಿಸಲ್ಟ್ ಎಂಕ್ಳಿಗೆ ದಪ್ಪರೆ ಅಂಡ್
0: ಈ ಶಿಕ್ಷಕಿ ಬಕ್ಕ ಜೊತೆಟ್ ಸಮಾಜ ಸೇವಕಿ ಅದು ಒಂಜಿ ಆತ ಬರವುದ ಇರು ಬೇಲೆಲ್ಲ ಮಲ್ತಾರೆ ಒಂಜಿ ಭೂಕುಂಡ್ಲ ಆತ್ಮಕಥೆಗಳ ಬರೆಯಾರು ಐಕ್ಯ ಬರ ಎಂಚ ಪೊರ್ತು ಇರೇ ತಿಕ್ಕೊಂದ್ರು ಬಕ್ಕ ಇಲ್ಲಡೆ ಮಾತ ಇರೇಗೆ ಸಹಕಾರ ಎಂಚ ತಿಕ್ಕೊಂದಿತ್ತು
1: ಇಲ್ಲಡೆ ಅಪ್ಪಗ ಅಮ್ಮ ಇತ್ತೀರು ಎನ್ನ ಮೈತಿದಿತ್ತಲ್ಲ ಎಂಕಲು ನಟ್ಟೆ ಮಸ್ತು ಜನ ಇತ್ತ ಯಾನ್ ಕಾಂಡೆ ಪೋಂಡ ಕಾಂಡದ ಕೆಲಸ ಯಾನು ಮಲ್ತದ ಪೋಂಡ ಬಯ್ಯದ ಕೆಲಸವನ್ನು ಮಾತ ಅಮ್ಮನಕ್ಕಳು ಮಲ್ತೊಂದಿತ್ತೀರು ಬಕ್ಕ ಕೆಲಸದ ಪರವಾದ ಎಂಕ್ ಶಾಲೆ ಉಡುಪ್ಪನಾಗ ಎಂಕ್ ಬೇತೆ ಸಮಾಜ ಸೇವೆ ಅವಡು ಅಥವಾ ಪುಸ್ತಕದ ವಿಷಯ ಅವಡೆ ಅಂದಾಲ ಮಲ್ತದ ಜಪಗ ಎಂಕ್ ಒಂಜಿ ಬಿಡು ಸಮಯಡು ಒಂಜಿ ತಿಕ್ಕನಾಗ ಇಟ್ಟು ಎಂಚಿನಾಡಲು ಒಂಜಿ ಮಲ್ಪೋಡು ಮನಪಿನೊಂದು ಬತ್ತಂಡು ಪುಸ್ತಕ ಬರೀತೀನಿ ಯಾನು ಕೊರೋನಾದ ಟೈಮ್ಡು ಅಪಗ ಈ ಒಳ್ಳೆಗ್ಲ ಪವರ್ ಹೆಚ್ಚಿ ಜನಕ್ಕಳು ಮತ್ತು ಪೋಡಿ ಹೊಂದಿತ್ತೇರು ಸೈ ಹೊಂದಿತ್ತೇರು ಬಕ್ಕ ಪಾತ್ರೆಲ್ಲ ಪೋಡಿ ಹೊಂದಿತ್ತೇರು ಆ ಪೊರ್ತುಡು ಎಂಕ್ ಕುಲ್ಲನಾಗ ಭಾರಿ ಬೋರಾಂಡು ಅಂಚಿ ಯಾನ್ ಎನ್ನ ಒಂಜಿ ಮೇರು ಭಾರತ ಹೈಸ್ಕೂಲ್ದ ವಾಸುದೇವರ ಪಂದುಲ್ಲೇರು ಅರಡ ಪಂಡೆ ಭಾರಿ ಬೋರಾಪುಂಡು ಕುಲ್ಲನಾಗ ದಾದ ಮಲ್ಪುನ ಒಂದು ಗೊತ್ತಾಪುಜಿ ಒಂದು ಐಕಾರ ಪಂಡೇರು ಈರು ಈರ್ನೇ ಒಂಜಿ ಆತ್ಮಕಥೆ ಬರೆಯವ್ಲಿ ಅಂದು ಅಪ್ಪಗ ಯಾನು ಯಾನ್ ಪಂಡೆ ಹೆಂಗ್ ಕೈತ ಬಗ್ಗೆ ದಾಲೋ ಗೊತ್ತುಜ್ಜಿ ಬರೆವರೆ ಯಾನು ಬರೀತಿನಲ್ಲ ಹತ್ತು ದುಂಬು ಒಂದು ಅಪ್ಪಗ ಯಾನು ಈರೆಗೆ ಪ್ರಶ್ನೆ ಮಾತ ಕಡ್ಪುರುವೆ ಈ ರೈಕ್ ಸಕ್ಕನೆ ಮರೆ ಒಂದು ಪೋಲಿ ಪುಸ್ತಕ ಕೊಡಪ್ಪ ಅಂತ ಬರೀ ಒಂದು ಪೋಲಿ ಬಂದು ಅಂಚೆ ಒಂಜಿ ವರ್ಷ ಮುಟ್ಲವೇನು ಬರೀತೀನಿ. ಬರೆದ ಆರೆಗೆ ಒಂದು ಮಲ್ತೊಂದಿತ್ತೀನಿ. ಆರವೇನು ಪುಸ್ತಕದ ರೂಪೋಡು ಮಾತ ಒಟ್ಟು ಮಲ್ತದ ಐಕ್ಕೆ ಹೆಚ್ಚಿನ ಶ್ರಮ ಆರೇ ಮಲ್ತಿದ್ದೀನಿ. ವಾಸುದೇವರಾವ್ ಬಂದಿತ್ತು ಬ್ಯಾಂಗ್ಳೂರು ಡುಲ್ಯರಾರು
0: ಇತ್ತೆ ನಿವೃತ್ತಿ ಆಗ್ಬೇಕ ಇರ್ನ ಜೀವನ ಹೆಂಚ ಉಂಡು ಒಂಜಿ ಆತ ಸಮಾಜ ಸೇವೆ ಒಂಜಿ ಹಿರಿಯ ಪೊಲ ಬಲ ಉಂಡು ಆಯ್ತ ಪಿರೋಡು ಒಂಚೂರು ಬೆನ್ಪಾಟಿಗೆಲ್ಲ ಮಲ್ತಿದ್ದಾರೆ ಸಮಾಜ ಸೇವೆ.
1: ಸಮಾಜ ಸೇವೆ ಪಂಡ ನಮ್ಮ ಉಳ್ಳಾಲದ ಶಾರದ ನಿಕೇತನ ಸಾರ್ವಜನಿಕ ನವರಾತ್ರಿ ಉತ್ಸವ ಬಂದುಂಡು ಅಡಿಗೆ ನನ್ನ ಗಡಿಗಡಿಲೆ ತೊಂದಿತ್ತೀರ್ ಎಂಕ ಪಂಡ ಒಂಜಿ ವೈಕಲ ಸೇರಿಂಡ ನಮ್ಮ ಇಟ್ಟು ಕೆಲಸ ಮಲ್ಪೋಡು ಶಾಲೆಡ್ ಶಿಕ್ಷೆಗೆ ಅದುಪ್ಪನಗ ಇಟ್ಟು ಕೆಲಸ ಮಲ್ಪರಿ ಎಂಕ ಟೈಮ್ ಉಜ್ಜಿ ಅಪ್ಪಗೆ ಅನ್ ಓಡೆಗ್ಲೆ ಪೋಂದಿತ್ತುಜಿ ಐಟ್ ಯಾನು ಗೌರವಾಧ್ಯಕ್ಷರಾದ ಅಂತೆ ಒಂಜಿ ಆಜು ವರ್ಷ ಎತ್ತೆ ಬಕ್ ಅಧ್ಯಕ್ಷರಾದ ಅಲ್ಪಲ ಕೆಲಸ ಮಲ್ತದ ಮಲ್ತದ ಎಂಕ್ಳು ಮತ್ತು ಈ ದೇವರೇಗ ಶಾರದ ಮಾತೆಗೆ ಎಂಕ್ಳು ಮಾತ ಒಂಜಿ ಬಂಗಾರದ ಸರ ಮಲ್ಪದ ಬಕ್ ಒಂಜಿ ಹವಳದ ಸರ ಮಲ್ಪದ ಬಕ್ಕ ಪೂಜೆದ ಒಂಜಿ ಟಿಕೆ ಒಂಜಿ ಸ್ಪೆಷಲ್ ಪೂಜೆ ಬಂದು ಒಂಜಿ ಮಲ್ಪವೇರು ಅಲ್ಪ ಏಪಲ ಪ್ರತಿ ವರ್ಷ ಅಲ್ಲ ಇತ್ತೆಲ್ಲ ಆ ಒಂದುಂಡು ಅಪ್ಪಗ ಎಂಕ್ಳು ಆ ಟಿಕೆಟ್ ಮತ್ತು ಹೆಚ್ಚ ಸೇಲ್ ಮಲ್ತೊಂದಿತ್ತು ಜಿ ಆ ಪೋಂದಿತ್ತು ಜಿ ಸಾಧಾರಣ ಜನ ಬರೋಂದಿತ್ತರು ಎಂಕ್ಳು ಯಾನಲ್ಪ ಅಧ್ಯಕ್ಷ ದಾಯಿನಿಟ್ಟು ಬಕ್ಕ ಮಾತ ಕಮಿಟಿದಕ್ಳು ಮಾತ ಒಟ್ಟು ಸೇರಿದು ಇಲ್ಲಿ ಇಲ್ಲಿ ಪೋದಿ ಎಂಕ್ಳು ಅವೇನು ಮಾರಾಟ ಮಲ್ತಿನಿಟ್ಟಾದ್ರ ಅಲ್ಪ ಜನ ಏತು ಬತ್ತೇರು ಪಂಡಗ ಕುಲ್ಯರ ಜಾಗ್ಯಜ್ಜಂದಿನಾತ ಜನ ಬತ್ತೇರು ಅಂಚಿನ ಒಂಜಿ ವ್ಯವಸ್ಥೆ ಮಾತ ಒಂಜಿ ಮೆಂಬರ್ ನಕಲ್ನ ಸಹಾಯಡು ಎಂಕ್ಳು ಮಲ್ತದ ಬಕ್ಕ ಉಳ್ಳಾಲದ ಮಹಿಳಾ ಸೇವಾ ಸಂಘ ಅವೇನು ತುಂಬು ಎಂಕಲ್ನ ಅನ್ಯ ಒಂದು ಅಕ್ಷರ ದಾಲ ಗೊತ್ತು ಜನಕ್ಳು ಶಾಲೆಗೆ ಪೋವಂದಿನ ನಕಲು ಸ್ಥಾಪನೆ ಮಲ್ತೀನಿ ಅವೇನು ಐಟ್ ಬಕ್ಕ ಅಂಚನೆ ಪೋದು ಪೋದು ಕಾಲಿ ಮಹಿಳೆಯರೆ ನಡಪವನು ಅಂಚನೆ ಪೋದು ಪೋದು ಅವು ಎಂಚಿನಾಡಪನ್ನಾಗ ಲಾಸ್ಟ್ಗೆ ಸಂಘ ಮುರ್ಕುನಂಚಿನ ಪರಿಸ್ಥಿತಿಗೆ ಬತ್ತಂಡು ಅಪ್ಪಗೆ ಎಂಕ್ ಎನ್ನ ಒಂಜಿ ಟೀಚರ್ ಉಳ್ಳೇರು ಆ ರವೀನ್ ಮಹಿಳಾ ಸಂಘವನ್ನು ಮಲ್ತು ದಿನಾರ್ ಸೀತಮ್ಮ ಟೀಚರ್ ಬಂದು ಅರ್ಪಂಡಿರಿತ್ತೆ ಈ ರಿಟೈರ್ಡ್ ಆತಾತ ಇತ್ತೆ ಒಂಚೂರು ಸಮಾಜ ಸೇವೆಗೆ ಜತದವ ಸಂಘವನ್ನು ಒಂಜಿ ಸರಿ ಮಲ್ಪು ಅಂದು ಬಂಡೇರು ಅಂಚ ಮಾತ ಸರಿ ಮಲ್ತದ ಐಟ್ ಪಕ್ಕ ಇತ್ತೆ ಎಂಕ್ಳು ಎಡ್ಡೆ ರೀತಿದವ ಕೆಲಸ ಎಂಕ್ಳು ಮಲ್ತೊಂದಲ್ಲ ಜೋಕ್ಲೆಗೆ ಒಂದು ಯೂನಿಫಾರ್ಮ್ ಕೊಡೊಂದಲ್ಲ ಬಕ್ಕ ಪಾಪದಕ್ಕಲಿಗೆ ಕ್ಯಾನ್ಸರ್ ದಕ್ಕಲಿಗೆಲ್ಲ ಅಂತೆ ಕಾಸು ಸಹಾಯ ಮಲ್ತೊಂದಲ್ಲ ಬಕ್ಕ ಎಂಕ್ಳಿಗೆ ಮತ್ತು ದೇವಸ್ಥಾನ ಗೈಕ್ ನೆಟ್ಟು ಮತ್ತು ಎಡ್ಡೆ ಅಲ್ಪದ ಸೇವೆ ಮಲ್ಪರೆ ವನಸದ ಕೆಲಸ ಅಥವಾ ಅಲ್ಪ ಮಲ್ಪನ ಮತ್ತು ಕೆಲಸ ಕಾರ್ಯೋಡು ಮಾತ ಮಾತ ಇರಲ ಸೇರಿದು ಅವೇನು ಮಲ್ತೊಂದಲ್ಲ ಇತ್ತೆ ಒಂಜಿ ಕಂಚಿದ ಮೂರ್ತಿ ಅಪ್ಪಡೆ ಎಂಕ್ಳ ಕುಲಗುರುನ ಮಾಧವ ಮಂಗಳ ಪೂಜಾರಿಯರ್ನ ಐಕ್ಲ ಎಂಕ್ಳು ಇತ್ತೆ ಕೆಲಸ ಮಲ್ತೊಂದಲ್ಲ ಆಯ್ತ ಪಿರೋಡೆ ಎಂಕಳ್ಡಾಪಿನ ಕೆಲಸ ಮಲ್ಪನಿ ಎಂಕ್ಳು
0: ಅಂಚನೆ ಅವತ್ತೊಂದು ಇರಿ ಮೀನುಗಾರಿಕಾ ಸೇವಾ ಸಹಕಾರ ಸಂಘ ಅನೆತ್ತ ಅಧ್ಯಕ್ಷರಾದ್ಲು ಈ ಅಧ್ಯಕ್ಷರ ಅಪ್ಪನೆ ಮಂಡ ಭಾರಿ ಒಂಜಿ ಕಷ್ಟದ ಕೆಲಸ ಎಂಚ ಒಂಜಿ ಅಧ್ಯಕ್ಷರಾದ ಮೀನುಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ದಾದವನ್ಪರ ಇರ್ನ ಅನುಭವ
1: ಎಂಕ್ಳು ಪಡಿತರ ಮಾರಾಟ ಎಂಕ್ಳ ಮುಖ್ಯವಾದ ಸಹಕಾರ ಸಂಘ ಪಂಡ ಜನಕ್ಕಲೇ ಒಂಜಿ ಉಪಕಾರ ಮಲ್ಪನು ನಮ್ಮ ಜನಕ್ಕಲ್ನ ಐತೆ ಐಟು ಮಾತ ಮಲ್ಪ ಉಪ್ಪು ನೀರು ಮಲ್ಲಕುಲ್ಪುರ ಮಲ್ಲ ಶ್ರೀಮಂತಿರು ಮತ್ತು ಅಕ್ಲಿ ಬೋಡಿ ತಿಲಕ ನಿಮ್ದು ಎಟ್ಟು ಮಾತ ಕನಪೇರು ಸಾಮಾನ್ ಮಾತ ಈ ಪಡಿತರ ಉಡುಪುನ ಮಾತ ಪಾಪದಕ್ಲಿ ಅಕ್ಕಲು ತುಲಿ ಬೆನಿಯರ್ಲ ಪೋಪೇರು ನೆಟ್ಟೆ ಅರಿ ಬನ್ನಾಗ ಒಂದು ಅರಿ ಇಲ್ಲ ದಾದ ಮಲ್ಪೇರು ಬನ್ನಾಗ ಅಕ್ಕಲಿಗೆ ಬರಿಯರೆ ಪುರುಸತ್ ಉಪ್ಪುಜಿ ಅಕ್ಕಲಿಗೆ ಅಕ್ಕಲಿಗೆ ಬಾಡ ತಿಂಗಳು 7 ಗಂಟೆ ಮುಟ್ಲ ಎಂಕಲ್ನ ಸೆಕ್ರೆಟರಿ ಕುಂತದ್ದು ಬಕ್ಕ ಮೇರು ಪೈ ರೋಜಲ ಇತ್ತದ್ದು ಅವೇನು ಮತ್ತು ಅಕ್ಕಲಿಗೆ ಆ ಅಕ್ಕಳ ಪಂಡಿನ ಪೊರ್ತುಗಕ್ಕಳು ಬದದ್ದು ಅವೇನು ಕೊರೊಂದುಳ್ಳಿರು ಅವು ಒಕ್ಕಲಿ ತಿಕ್ಕಿಜಿಡ ಬಕ್ಕ ನಮ್ಮ ಸಹಕಾರ ಮನಪಿನ ಒಂಜಿ ಅವು ಅರ್ಥ ಐಕ್ಕ ಅರ್ಥ ಇಜ್ಜಿ ಬಂದೇನು ಮಕ್ಕಳಿಗೆ ಆ ಒಂದು ಉಪಕಾರ ಎಂಕ್ಳು ಮಲ್ತಜಿಡ ಅಂಚ ಅವು ಇತ್ತೆ ಪಡಿತಾರಡು ಇತ್ತೆಂಗಳಿಗೆ ಕಮಿಷನ್ ತಿಕ್ಕೊಂಡು ಭಾರಿ ಪೀರ ಇತ್ತನ ಎಂಕ್ಳ ಸಂಘ ಪೀರ ಬಂದಾಗ ಎಂಕ್ಳಿಗೆ ಸರ್ಕಾರದ ವಾಸವಲತ್ತಲ ತಿಕ್ಕೊಂದಿತ್ತು ಜಿ ಐಟ್ ಬಕ್ಕ ಕರ್ನಾಟಕ ಮೀನುಗಾರಿಕಾ ಇಲಾಖೆಡು ಒಂಜಿ ರಡ್ಡು ಒಂದು ಬತ್ತಂಡು ರಡ್ಡು ಒಂಜಿ ಪ್ರಾಜೆಕ್ಟ್ ಬತ್ತಂಡು ಒಂಜಿ ಐಸ್ ಪ್ರೀಸ್ ಮಲ್ಪುನ ಒಂಜಿ ಕಟ್ಟಡ ಮಲ್ ನಿಕ್ಲು ಮಲ್ತಾರಡ ಸರ್ಕಾರ ಅನುದಾನ ಕೊರ್ಪುಣ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ 26 ಸಹಕಾರ ಸಂಘ ಉಂಡು ಕೇಂದ್ರನು ಹೆಚ್ಚೆಲ್ಲ ಪೆರೆಯವು ಐಟ್ ಮಹಿಳೆಯರೇ ನಡಪವನ ಸಂಘ ಪನ್ನಕ ಒಂಜಿ 4 ಮಾತ್ರ ಐಟ್ ಒಂಜಿ ಎಂಕಲ್ನ ಅಂಚ ಐಟ್ ಎಂಕ್ಲಿಗೆ ಒಂಜಿ ಅನುದಾನ ತಿಕ್ಕಂಡು ಒಂಜಿ ಮೀನು ದಿವ್ಯರೆ ಐಸ್ ಫ್ರೀಸ್ ಮಲ್ಪುನ ಒಂಜಿ ಉಂದೆಟ್ಟು ಎಂಕಲಿ ಕೊಂಜಿ 10 ಲಕ್ಷದ ಒಂಜಿ ಪ್ರಾಜೆಕ್ಟ್ ಅವು ಐಟ್ 7.5 ಲಕ್ಷ ಸರ್ಕಾರ ಕೊರ್ಕೊಂಡು 2.5 ಲಕ್ಷ ಎಂಕ್ಳು ಪಾಡರೆ ಆಡಲ ಎಂಕ್ಳಿಗವೇನು ಎಂಕ್ಳು ಸರ್ಕಾರದ ತಿಕ್ಕು ನಾವು ದಾಯ ಬುಡುಪಿನಿ ಬಂದು ಪಂಡದ ಎಂಕ್ಳವೇನು ಮಲ್ತ ಮಲ್ತದ್ದು ಎಂಕ್ಲಿಗೆ ಇಟ್ಟು 13.5 ಲಕ್ಷ ಮುಟ್ಲ ಆಂಡ್ ಅಂಚು ಎಂತಲ್ಲ ಮಲ್ತದ್ದು ಎಂಕ್ಲಿಗಿತ್ತೆ ಎಟ್ಟು ಎಂಕ್ಲಿಗೆ ಒಂದು ಬಾಡಿಗೆ ಮತ ತಿಕ್ಕೊಂದು ಯಾಕ ಒಂಜಿ ಸೊಸೈಟಿ ಇತ್ತೆ ಒಂದು ಎಡ್ಡೆ ರೀತಿಗೆ ಬೈದುಂಡು.
0: ಈ ಕಾರ್ಯಕ್ರಮದ ನಡುಟು ಇರನ ಒಂದು ಇಷ್ಟದ ಪದ ಎಂಕ್ಲಿಗೆ ಕೇಳುಗರಿಗೆ ಕೆನ್ಪೌಡಂಡ ವಾ ಪದ ಇರಗೆ ಇಷ್ಟ.
1: ಕಡಲರಾಜ ಒಂದೇ ಕಾಣಿಕೆ, ಕಡಲರಾಜ ಕಾಣಿಕೆ, ಉಡಲ ಭಕ್ತಿ ಕಾಣಿಕೆ, ನೀ ಪೇರು ಪೂ ಪರುಂದು ಕೈ ಕಾಣಿಗೆ, ಅರಿ ತರೈ ಬಚಿರೆ ಬಜೆ ಬುಲೆ ಕಾಣಿಗೆ, ಕಾಣಿಗೆ ಕಾಣಿಗೆ. ಈ ಮುಹೂರ್ತ ಪುಣ್ಯಮೆದ ಶ್ರಾವಣ ಮಾಸ, ಆ ಪತ್ತು ಕೋಡಿ ಪರೋಡೆಂಕ್ಲೆ ಬಾಳ್ವೆದ ಬಹುಸ, ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ, ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ, ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ, ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ.

0: ಇಲ್ಲ ಮುಂಜಾತ ಕುಟುಂಬದ ಪರಿಚಯ ಮಲ್ಕುಲಾಂಡ ಮುಂಜಾತ ಪೊಲಬ ಮಲ್ತುಕೊರುಳಿ
1: ಎಂಕ್ಲು ಮಲ್ಲ ಕುಟುಂಬದ ಇಲ್ಲದಕ್ಕಲು ಎಂಕ್ಲನ ಉಳ್ಳಾಲ ಚಾಮುಂಡೇಶ್ವರಿ ದೇವಸ್ಥಾನೋಡು ಒಂಜನೆ ಗುರಿಕಾರ್ಯರನ್ನ ಸ್ಥಾನ ಮಾಡೋಡು ಎಂಕ್ಲು ಉಲ್ಲ ಅಂಚ ಎಂಕ್ಲು ಇಲ್ಲಪ್ಪನಗ ಮತ್ತು ಎಂಕ್ಲನ ಇಲ್ಲಡು ಒಂಜಿ 33 ಜನ ಇತ್ತಿಯರು ಐಟ್ ಪಕ್ಕ ಮಾತ ಎಂಕ್ಲು ಎಂಕ್ಲು ಮಲ್ಲಾತೀನಿ ಎಂಕ್ಲನ ಮಾಮನ ಕನ್ನ ಜೋಕುಲು ಎಂಕ್ಲು ಮಾತ ಎಂಕ್ಲು ಒಟ್ಟಿಗೆನೆ ಇತ್ತೀನಿ ಪೂರಲ ಅಪ್ಪ ಗೊಂಜ ಕೂಡು ಕುಟುಂಬದ ಒಂಜಿ ಪೊರ್ಲುಂಡತೆ ಅವು ಇತ್ತೆಂಕ್ಲಿಗೈತ ಅನುಭವ ಒಂದುಂಡು ಇತ್ತೆಂಕ್ಲು ಜನ ಕಡಿಮೆ ಒಂಜಿ ಸಪರೇಟ್ ಇಲ್ಲು ಮಲ್ತದ ಕಂಡ ನಿಬುಡೆದಿ ಪುಲ್ಲಿನ ಕ್ಲಾತಿ ಅಲ್ಲಿ ಪಂಚತ್ ಚಿಕ್ಕಮ್ಮನ ಜೋಕುಲು ಮಾಮನ ಜೋಕುಲು ಮಾತ ಒಟ್ಟಿಗೆ ಅದ ಒಂಜಿ ಖುಷಿಯೇ ಬೇತೆ ಅಂಚಿನ ಜೀವನ ಇತ್ತೆ ಇಜ್ಜಿ ಇರಗ್ಲ ಅವು ಐಟ್ ಮಸ್ತ್ ಉಪಕಾರ ಉಂಡ ಕೂಡು ಕುಟುಂಬಡು ಐಟ್ ಪಕ್ಕ ಎಂಕ್ಲ ಅಜ್ಜಿನ ಎನ್ನ ಅಮ್ಮನ ಅಜ್ಜಿನ ಅಮ್ಮನ್ಲ ಏನು ತೂತೆ ಐಟ್ ಪಕ್ಕ ಇಂಚಿನ ಕ್ರಮೇಣ ಮಾತಿರ್ಲ ಸಹಿತು ಸಹಿತದಿತ್ತೆ ಮಾತ ಮದ್ಮೆ ಮಲ್ತು ಕೊರ್ನೇಟ್ ಪಕ್ಕ ಪೂರ ಅಕ್ಕಲ ಅಕ್ಕಲ ಇಲ್ಲು ಮಲ್ತದ ಸಪ್ರೇಟ್ ಸಪ್ರೇಟ್ ಮಾತ ಒಳ್ಳೇರು ಅಂತೂ ಎಂಕ್ಲು ಎಡ್ಡೆ ಕೆಲಸ ಮಾತ ಅನಗ ಮತ್ತೆ ಎಂಕ್ಲು ಇಲ್ಲದ ಎಂಕ್ಲನ ಹಿರಿಯಕ್ಕಲ್ನ ಇಲ್ಲಡು ಒಟ್ಟು ಸೇರಿದು ಮಾತ ಮಲ್ತೊಂದುಲ್ಲ ಅಂಚ ಮಾತ ಒಂದು ಎಡ್ಡೆ ರೀತಿ ಇಡು ಪ್ರೀತಿ ಇಡು ಮಾತ ಮಲ್ತೊಂದುಲ್ಲ ಎಂಕ್ಲು
0: ಇರ್ನ ದಾಂಪತ್ಯ ಜೀವನ ಬಕ್ಕ ಎಂಚ ಇರ್ನ ಜೋಕುಲು ಮಾತ
1: 1977 ಹೊಯ್ಗೆ ಬಜಾರ್ದ ಮೋಹನ್ದಾಸ್ ಸಾಲಿಯನ್ ಪನ್ಪಿನಾರೇನು ಮದ್ಮೆಂಡು ಐಟ್ ಬಟ್ಟ ಯಾನು ಅಕ್ಕಲ ಇಲ್ಲಡೆ ಎತ್ತೆ ಒಂಜಿ ಯಾಜಿ ವರ್ಷ ಅಲ್ಪೈತದ ಬೇಕ 1987 ಐಟ್ಲ ದುಂಬೆ ಒಂದು ಒಂಜಿ ಜಾಗದೆತ್ತದಿತ್ತೆ ಏನು ಐಟ್ ಎಂಕಲು ಕರಡು ಜನ ಸೇರಿದ ಒಂಜಿ ಇಲ್ಲು ಕಟ್ಟಿಯ ಇಲ್ಲು ಕಟ್ಟದು ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಜೋಕ್ಲು ಮತ್ತು ನೆಟ್ಟೆನೆ ಇತ್ತೀರು ಪೂರೇ ಇರ್ಲ ಐಟ್ ಇತ್ತೆ ಸುಮಾರು ಜನ ತೀರು ಪೋಯರು ಅಂಚತ್ತೆ ಮೇರ್ಲತ್ತೆ ಒಂಜಿ ಫೆಡ್ರೇಷನ್ಡು ಒಂಜಿ ಹಂಗರ್ಗಟ್ಟೆ ಬ್ರ್ಯಾಂಚ್ಡು ಮ್ಯಾನೇಜರ್ ಆದಿತ್ಯರು ಬಕ್ಕ ಯಾನ್ಲತ್ತೆ ಅಲ್ಪ ಎಂಕ್ಲಿಗತ್ತೆ ಮೇರು ಹಂಗರ್ಗಟ್ಟೆಗೆ ಉಪ್ಪನ ಮೇರಿಗೆ ಹೆಚ್ಚ ಬರಿಯಾರ ತಿಕ್ಕೊಂದಿತ್ತು ಜಿ ಅಂಜ ನೆಟ್ಟೆ ಜೋಕ್ಲು ಉಳ್ಳಿರು ಜೋಕ್ಲು ರಡ್ಡು ಜೋಕ್ಲು ಒಟ್ಟು MS ಮಲ್ತಿದ್ದಿತ್ತಲ್ಲ ಬಕ್ಕೊರಿ ಇಂಜಿನಿಯರ್ ಅಂಚ ಹಾಲು ಕೆಲಸ ಹೊಡಿತಲ್ಲ ಒಯ್ಟೆ ನಮ್ಮ ಬ್ಯಾಂಗ್ಳೂರು IBM ಕೆಲಸ ಹೊಡಿತಲ್ಲ ಐಟೆ ಕೆಲಸ ಹಿಡಿದಲ್ಲಿ ಒಂದು ಎಲ್ಲಿ ತೊಂದರೆ ತೋಜುಂಡು ಅಲ್ವಂತ ತೀರ್ಪಾಯಲ್ ಅಲ್ಲಿಗೆ ಅಂದು ಎಡ್ಡೆ ಕೆಲಸ ಎತ್ತನ ಅಲ್ಲಿಗೆ ಅಮೆರಿಕ ಮಾತ ಪೋತಲಾಲ್ ಬಕ್ಕ ಮಗೆ ತೆನೆಟ್ಟೆನೆ ಉಳ್ಳಿ ಮಗನ ಬಡಿದಿಲ್ಲ ಉಳ್ಳಲ್ಲ ಬಾಲೆ ಉಳ್ಳಿ ಅಂಚಿ ತೆಂಕುಳು ಈತೆ ಜನ ಉಳ್ಳ ಇಲ್ಲಾಡ ಪುರ್ಸೊತ್ತುಪ್ಪನಗೋದೆ ತರಕಾರಿ ಮಾತ ಮಲ್ಕೋನು ಅಂಚ ತರಕಾರಿ ಒಂದು ಬೀಜಗಂತ ದೈಟೆ ಮಂತ ಬಿಟ್ಟು ಸುಮಾರು ತುರೆ ಮಲ್ತೆ ಐತೆ ಕಂಚಲ ಆತಂದು ಅಂಚೆ ಪೂರ ಮಲ್ತೊಂದುಲ್ಲೆ ಬಿಡು ಸಮಯದ ಒಂದು ಉಪಯೋಗ ಹಾಕೊಂಡು ಅಂಚ
0: ಇರಗ ಬಡದು ಒಂಜಿ ಇಷ್ಟದ ಒಂಜಿ ಪದನ ಇತ್ತೆ ಪ್ರಸಾರ ಮಲ್ಪಡಂಡ ಓ ಪದನ ಪ್ರಸಾರ ಮಲ್ಪಡ ಬಂದು ಇರು ಬಯಕು
1: ಪಕ್ಕಿಲು ಮೂಜಿ ಒಂಜೇ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ
0: ಬಾರಿ ಪೊರುಳದ ಪದನಕ್ಕೆ ಏನಾರು ಒಂಜಿ ಕುಟುಂಬದ ಒಂಜಿ ಸಾಮರಸ್ಯ ಬಕ್ಕ ಉಪ್ಪುನ ಬಕ್ಕ ಒಂಜಿ ಒಂಜಾತ್ ಮೋಕೆ ಪುಟ್ಟವನ ಒಟ್ಟಿಗೆ ಜತೆಟ್ಟು ಒಂಜಿ ಕುಟುಂಬಡು ಎಂಚ ಬದುಕೋಲಿ ಪನಿಪಿನ ಒಂದು ತಿರಿಪವನ ಪ್ರೀತಿಡು ಬದುಕು ನಂಚಿನ ಒಂಜಿ ಒಂಜಿ ಸನ್ನಿವೇಶ ಸಂದರ್ಭ ಉಪ್ಪಿನ ಅಂಚಿನ ಪದವನು ಇರ್ಲ ಕೇಂಡರ್ ಅಂಚನೆ ಈ ಪದವನ್ನು ಇತ್ತೆ ಪ್ರಸಾರ ಮಾಡುವ

0: ಮಗಳು ಪೋಡಿದು ಬೇಗ ಪನ್ಪೇರು ಅಂಚ ಅವಂಜಿ ಖುಷಿ ಆಪಣ ಇಂಗ್ಲೇ ಅಂಚ ಕನ್ನಡ ಬಂದಾಯ್ಬೇಕ ಉಚ್ಚಾರ ಒಂಜಿ ಪುರ್ಲು ಬೋಡತೆ ನಮ್ಮ ಕನ್ನಡ ಅವಮಾನ ಮಲ್ತಿ ಲಕ್ಕನೆ ತಾವು ಯಾನ್ ಕನ್ನಡ ಪಾಠವನ್ನು ಹೆಚ್ಚ ಕಲ್ಪಾದೀನಿ. ಶಾಲೆ ಒಂಜಿ ಒಂಜಿ ತೋಟ ಮಲ್ತದೆ ಅಂಕಲ್ ಗ್ರೌಂಡು ಶಾಲೆದ ಅವಪನ್ನಾಗ ಶಾಲೆಡು ಮಲ್ಲ ಗ್ರೌಂಡ್ ಉಂಡು ಗೊಬ್ಬರೆ ಐಟ್ ಮರಿಯಲೋಡು ಮಾತ ಜಾಗದ ನೀರು ಬತ್ತೆ ಅಂಕನ ಗ್ರೌಂಡ್ಗೆ ಸೇರು ಹೊಂದಿತ್ತು ಜೋಕ್ಲಿಗು ಗೊಬ್ಬರೆ ಹೊಂದಿತ್ತು ಎಂಕಲೀಗ ಜೂನ್ ಜುಲೈ ತಿಂಗಳೇ ಎಂಕಲೀಗು ಈ ಸ್ಪೋರ್ಟ್ಸ್ ಪುರ ಶಾಲೆ ಶಾಲೆಲೇಗು ಪುರ ಸ್ಪೋರ್ಟ್ಸ್ ಪುರ ಆ ಒಂದಿತ್ತು ಅಪ್ಪ ಎಂಕಲಿ ಪ್ರಾಕ್ಟೀಸ್ ಮಲ್ಪನೆಂಚ ಅಪ್ಪಗ ಪುರಾ ಸಂಘ ಸಂಸ್ಥೆದ ಕಲೆಗೆ ಲೆಟರ್ ಬರೆಯದು ರಡ್ ರಡ್ ಲಾರಿ ಮಣ್ಣಕೇನಿ ನಾನು ಆ ರಡ್ ರಡ್ ಲಾರಿ ಮಣ್ಣು ಕೊರೆದು ಮಾತಿರ್ಲ ಕೊಡ್ತೀರು ಒಂದು ಶಾಶ್ವತ ಫ್ರೆಂಡ್ಸ್ ಹಳಿ ವಿದ್ಯಾರ್ಥಿ ಸಂಘ ಮಾರುತಿ ಸಂಘ ಮಾತಿರ್ಲ ಡೊನೇಷನ್ ಕೊಡ್ದು ಒಂಜಿ ಸ್ವಲ್ಪ ಸಾರ ಚಿಲ್ಲರಡು ಶಾಲೆದ ಒಂಜಿ ಗ್ರೌಂಡನ್ನು ಸರಿ ಮಲ್ತೀನಿ ಅಂಚ ಜೋಕ್ಲೆ ಕೊಂಜಿ ಗೊಬ್ಬರ ಅನುಕೂಲ ಆಪಿಲಕ್ಕನೆ ಮಲ್ತೀನಿ ಅವು ನಮ್ಮ ಮಲ್ಪ ಮತ್ತು ದೇವಿಯರ ಮಲ್ಪ ಅವನ್ನ ಮಾಡ ಅಂಚ ಅವೇನು ಮತ ತೂದು ಇಲಾಖೆದಕ್ಕಲು ಮತ ಬಕ್ಕ ಖುಷಿ ಅದು ಮತ ಕೊರ್ಪೀರಕ್ಕಲು ಪ್ರಶಸ್ತಿ ಯಾಂದಲ್ಲ ಅಡ್ಜಿ ಬಾರದು ಕೊರ್ತೀನಿ ಅತ್ತು ಅಕ್ಕಲೆ ಹೆಂಕ್ ಕೊರ್ತೀನಿ ಮ್ಯಾನೇಜ್ಮೆಂಟ್ದಕ್ಕಲು ಪಂಡದು ಯಾನ್ ಪಾಡುಚು ಮಂತೆ ಪ್ರಶಸ್ತಿ ನಮ್ಮ ಕೇಂದ್ರ ಏಪಲದ ತನ್ನರೆ ಬಲ್ಲಿ ಓವೆನ್ಲ ಅವು ದೇವರನ ಸೇವೆ ದೇವರನ ಸೇವೆ ಹಾರ್ಟ್ಲಿ ಮಲ್ಕೊಡು ನಮ್ಮ ಬಕ್ಕೆಂಚಿನ ಬಂದಾಗ ಎಂಕಲ ಸೊಸೈಟಿಗಿತ್ತೆ ಐತೆ ನಾಲ್ಕನೇ ಅವಧಿಗೆ ಅಲ್ಪ ಅಧ್ಯಕ್ಷರಾದಿತ್ನಿ ಆತೆ ಅಲ್ಪ ಎಂಗ್ಲಿಗೆ 72ನೇ ಅಖಿಲ ಭಾರತ ಸಹಕಾರಿ ಸಹಕಾರಿ ಸಪ್ತಾಹದ ಪರವಾದ ಎಂಕಲ್ನ ಮೀನುಗಾರಿಕಾ ಇಲಾಖೆಗೂ ಉತ್ತಮ ಆಡಳಿತ ನಿರ್ವಹಣೆಗಾದ್ರ ಎಂಗ್ಲಿಗೆ ಒಂಜಿ ಪ್ರಶಸ್ತಿ ತಿಕ್ಕಣು ಅವೇನು ತೂದು ಎಂಗ್ಲಿಗೆ ಮಾರುತಿದ್ದಕ್ಕಲ್ಲ ಮುರನೆ ಅಕ್ಕಲ್ನ 40ನೇ ವರ್ಷದ ಕಾರ್ಯಕ್ರಮಗೂ ಎಂಗ್ಲಿಗೆ ಒಂಜಿ ಸ್ಟೇಜ್ಗಳಿತ ಅಭಿನಂದನೆ ಮಲ್ತಿರಕ್ಕಲು ಮಾರುತಿ ಫ್ರೆಂಡ್ ಯುವಕ ಮಂಡಲದಕ್ಕಲು
1: ಇನ್ನು ಎಂಕ್ಲ ರೇಡಿಯೋ ಸಾರಂಗದಕ್ಕಲು ಇರ್ನ ಇಲ್ಲಡೆ ಬೈದ ಸಂತ ಎಲೋಶಿಯಸ್ ಕಾಲೇಜ್ ಇದ ಒಂಜಿ ರೇಡಿಯೋ ಸಾರಂಗ ಇರ್ನ ಇಲ್ಲಡೆ ಬತ್ತದ್ದು ಒಂಜಿ ಇರಿನ ಎಂಕ್ಲ ಸಂದರ್ಶನ ಮಲ್ತೊಂದಲ್ಲ ದಾದಪ್ಪನ ಪರ ಈ ಕಾರ್ಯಕ್ರಮ ಈ ಬಿನ್ನೇರ ಪಾತ್ರೆ ಕತೆ ಕಾರ್ಯಕ್ರಮ ಇರು ಬಿನ್ನೇರ ಅದು ಪಾಲ್ದ ತಂದು ಇರ್ನ ಉಡಲ್ದ ಪಾತ್ರೆ
0: ಇಂಕಲ್ ಬತ್ತಾರು ನಿಜವಾದ್ಲ ಯಾನು ನಿಕ್ಲಿಂದ ಲೈದು ಜೀರಾದೆ ನಾಡೊಂದು ಬತ್ತಾರು ಅವು ಹೆಂಗು ಖುಷಿ ಆಪಣು ಜಿಂಜ ಒಯ್ಕ ಬನ್ನಾಗ ನಮ್ಮ ಮಲ್ತಿನ ಒಂಜಿ ಕೆಲಸವನ್ನು ಗುರುತಿಸವನ್ನಕ್ಕುಲ್ಲ ಉಲ್ಲೇರು ಬಂದಂಚ ಒಂಜಿ ಖುಷಿ ಆಪಣು ಬಕ್ಕ ಆಯ್ತ ಪಿರವಡು ಏಪಲ ನಮ್ಮ ಪ್ರಶಸ್ತ ಪಿರವಡು ಏಪಲ ಪವರೆ ಬಲ್ಲಿ ನಮ್ಮ ಪ್ರಚಾರದ ಪಿರವಡು ಅಕ್ಕಲ ಅದು ಬತ್ತ ಬನ್ನಾಗ ಅಕ್ಕಲಿಗೆ ನಮ್ಮ ಸಹಕಾರ ಕೊರೋಡು ರೇಡಿಯೋ ಸಾರಂಗದ ಪರವಾದಿ ಇರು ಬೈದಾರು ಇರೇಗೆ ಯಾನ್ ಉಡಲು ದಿಂಜಿನ ಧನ್ಯವಾದ ಕೊರಪೆ ಅನ್ ಸೋಲ್ ಮೇಲೆ ಇರೇಗೆ
1: ಜನಕೇಕ ಈತ್ ಬರ್ತು ಬಿನ್ನೇರ ಪಾತ್ರಕತೆ ಕಾರ್ಯಕ್ರಮ ಬಾರಿ ಪೊರ್ಲುಡು ಪಾತೆರಿಯರು ಇರ್ನ ಜೀವನ ಆತ್ಮಕತೆ ಮಸ್ತ್ ಐಟ್ ಮಾತ ಮಸ್ತ್ ಇರ್ನ ಜೀವನದ ಬಗ್ಗೆ ಬರೀತಾರೆ ತೆರಿಪಾದಾರೆ ಇನಿ ಒಂಜಾತಿ ಪರಿಚಯನು ಇರ್ನ ಜೀವನದ ಬಗ್ಗೆ ಎಂಕ್ಲ ಎಂಕ್ಲ ಕೇಳುಗರಿಗೆ ತೆರಿಪಾದ ತೆರಿಪಾವನಂಚಿನ ಪ್ರಯತ್ನ ಮಲ್ತದ ಈ ಪಾತ್ರಕತೆ ಪಾಲ್ದೆತ್ತು ನೀರಿಗೆ ಮಾತಾ ಕೇಳುಗ ಬಾಂಧವ್ಯನ ಪರವಾದ ಎಂಗ್ಲ ರೇಡಿಯೋ ಸಾರಂಗದ ನಿರ್ದೇಶಕರನ ಪರವಾದ ಉಡಲ್ ದಿಂಜಿ ಸೊಲ್ಮೇಲ್
2: ಈತನೇಟ ಬಿನ್ನೆರೆ ಪಾತ್ರೆ ಕತೆ ಕೇಂದರು ಇನಿತ್ತ ಬಿನ್ನೆರು ಸಮಾಜ ಸೇವಕಿ ಸಾಹಿತಿ ಬೊಕ್ಕ ಶಿಕ್ಷಕಿ ಶ್ರೀಮತಿ ಜಾನಕಿ ಪುತ್ರನ್ ಬಿನ್ನೆರಿನ ಪಾತೆರ್ ಪಾಯಿನಾರ್ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಸಹಕಾರ ಫೈರೋಸ್ ಬಿಎಂ ಉಳ್ಳಾಲ ಉಂದು ಇನಿತ್ತ ತುಳು ಪ್ರಸಾರ ಕೇನಂದುಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು
3: ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ಮಂಗಳೂರಿನ ಇಂಟಕ್ ವತಿಯಿಂದ ನಡೆದ ಕಟ್ಟೆಗಳು ಮತ್ತು ಪರಿಸರ ಈ ಉಪನ್ಯಾಸದಲ್ಲಿ ಮಾತನಾಡಿದ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ
4: ಕಟ್ಟೆ ಮತ್ತು ಅದರಲ್ಲಿರತಕ್ಕಂಥ ಗಿಡ ಮರ ಬಹಳ ಒಂದು ವಿಶೇಷವಾದ ಒಂದು ಪ್ರಯತ್ನ ಪಾರಂಪರಿಕವಾಗಿರತಕ್ಕಂಥ ನೂರಾರು ಕಟ್ಟೆಗಳ ಬಗ್ಗೆ ಜ್ಞಾನವನ್ನು ಸಮಾಜಕ್ಕೆ ನೀಡತಕ್ಕಂಥ ಒಂದು ಪ್ರಯತ್ನ ಹಿರಿಯರು ಎಷ್ಟು ತಿರುಗಾಡಿದ್ದಾರೆ ಮತ್ತು ಆ ಒಂದು ಕಟ್ಟೆಗಳ ಬಗ್ಗೆ ಜ್ಞಾನವನ್ನು ಜನರಿಗೆ ಕೊಡೋದಕ್ಕೆ ಸರಕಾರ

ಕ್ಕೆ ತಲುಪಿಸುವ ರೀತಿಯಲ್ಲಿ ನಾನು ಆಗಾಗಲೇ ಹಿರಿಯರಿಗೆ ಹೇಳಿದೆ, ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಜ್ಞಾನವನ್ನು ಕೊಡಬೇಕು, ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನು ಕೊಡಬೇಕು. ಪ್ರಾಚ್ಯವಸ್ತು ಇಲಾಖೆ ಅನ್ನುವಂಥದ್ದು ನಮ್ಮ ಮಂಗಳೂರಲ್ಲಿ ಕೂಡ ಇದೆ, ಅವರಿಗೂ ಕೂಡ ಸೇರಿಸಿಕೊಂಡು ಈ ಕಟ್ಟೆಯನ್ನು ಉಳಿಸುವಂಥದ್ದು. ಪಾರಂಪರಿಕವಾಗಿರತಕ್ಕಂಥ ಕಟ್ಟೆ ಮಾತ್ರ ಅಲ್ಲ, ಆ ಕಟ್ಟೆಯಲ್ಲಿ ಬೆಳೆದು ನಿಂತಿರತಕ್ಕಂಥ ಆ ಮರ ಯಾವುದು, ಆ ಮರದ ಬಗ್ಗೆ ಕೂಡ ಜ್ಞಾನ ಇರಬೇಕು, ಆ ಮರದ ಉಪಯೋಗ ಕೂಡ ನಮಗೆ ಗೊತ್ತಿರಬೇಕು. ಗೊತ್ತು ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನು ತಿಳ್ಕೊಂಡು ಸಮಾಜಕ್ಕೆ ಸರಕಾರಕ್ಕೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಬೇಕು, ಈ ಮರ ಉಳಿಯಬೇಕು. ನಾನು ಮಂಗಳೂರಿಗೆ ಬಂದದ್ದು 47 ವರ್ಷಕ್ಕೆ ಮೊದಲು. ಇಡೀ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಮರಗಳ ರಾಶಿ, ನೆರಳು ಒಂಥರ ನಮಗೆ ಬೆಂಗಳೂರನ್ನು ನೆನಪಿಸುವಂಥದ್ದು, ಮೈಸೂರನ್ನು ನೆನಪಿಸುವಂಥದ್ದು. ಆಗ ನಾನು ನಡ್ಕೊಂಡು ಹೋಗಿ ಮಂಗಳೂರಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು, ಅದೇ ಎಲ್ಎಸ್ಎಸ್ ಇವ್ನಿಂಗ್ ಹೈಸ್ಕೂಲಿಗೆ ಕೂಡ ಆ ಥರ ನಾನು ಹೋಗ್ತಾ ಇದ್ದದ್ದು ಅದೇ ಸಂದರ್ಭದಲ್ಲಿ. ನನಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಕಾಲಘಟ್ಟದಲ್ಲಿ 2024 ಸ್ಮಿತಾ ಹೆಗ್ಡೆಯವರ ಬಗ್ಗೆ ಉಲ್ಲೇಖ ಮಾಡಿದರು ಹಿರಿಯವರು, ಸರ್ವೆ ಮಾಡಿದ್ದಾರೆ ಎಷ್ಟು ಮರ ಈ ಮಂಗಳೂರಿನ ನೆಲದಲ್ಲಿ ಉಳ್ಕೊಂಡಿದೆ, ಎಷ್ಟು ಪಾರಂಪರಿಕ ಮರಗಳು ಕೂಡ ಈ ಮರದ ಮಣ್ಣಿನಲ್ಲಿ ಉಳ್ಕೊಂಡಿದೆ. ನಾನು ಬಾವುಟಗುಡ್ಡೆಯಲ್ಲಿ ಹೋಗಿ ಎಲ್ಒಎಸ್ಎಸ್ಗೆ ಹೋಗಬೇಕಿದ್ರೆ ನನ್ನನ್ನು ತಂಪು ಆವರಿಸಿಕೊಂಡಿರುತ್ತೆ. ಇಡೀ ನಮ್ಮ ಮಂಗಳೂರು ನಗರ ಒಂದು ತಂಪಿನ ಗೂಡಾಗಿತ್ತು. ಮರಗಳನ್ನು ಮಾತ್ರ ನಾವು ಕಲ್ಕೊಳ್ಳಿಲ್ಲ, ಮರಗಳ ಜೊತೆ ವಿಶೇಷವಾದ ಪಕ್ಷಿಗಳನ್ನು ಕೂಡ ಕಲ್ಕೊಂಡ್ವಿ. ಅದು ಮಾನವನ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಕ್ಕೊಂಡೆ. ಅದರ ಜೊತೆ ಜೊತೆಗೇ ಬೇರೆ ಬೇರೆ ಮರಗಳಲ್ಲಿ ಬೇರೆ ಬೇರೆ ಒಂದು ನೀವು ನೋಡ್ತೀರಿ ಒಂದು ಬುಕ್ಕೆ ರೀತಿಯಲ್ಲಿ ಒಂದು ಬಳ್ಳಿಗಳು ಇಳಿಯುತ್ತೆ. ಸಾಧಾರಣವಾಗಿ ನಿಮಗೆ ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಗ್ರಾಮಾಂತರದಲ್ಲಿ ಉಂಟು. ಅದರಲ್ಲಿ ಒಂದು ಬಟರ್ಫ್ಲೈಗಳು ಹುಟ್ಟುತ್ತೆ ನೋಡಿ, ಆ ಬಟರ್ಫ್ಲೈ ಕೂಡ ಕಾಣೆಯಾಗುತ್ತೆ. ಇದು ಮನುಷ್ಯನ ಜೀವನಕ್ಕೆ, ಮನುಷ್ಯನ ಪ್ರಕೃತಿಗೆ ಬೇಕಾಗಿರತಕ್ಕಂಥ ಒಂದು ಕೊಂಡಿ. ಬೇರೆ ಬೇರೆ ಕೀಟಗಳು ಬೇರೆ ಬೇರೆ ಮರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ, ಬೇರೆ ಬೇರೆ ಪತಂಗಗಳು ಬೇರೆ ಬೇರೆ ಹಣ್ಣನ್ನು ಹೆಚ್ಚು ಮಾಡುತ್ತೆ. ನೋಡಿ, ಎಲ್ಲಿ ನಾವು ತಪ್ಪಿದ್ದೇವೆ ಹಾದಿ, ಎಲ್ಲಿ ನಾವು ಜಾಗೃತರಾಗಬೇಕಿತ್ತು ಅಲ್ಲಿ ಜಾಗೃತರಾಗಲಿಲ್ಲ. ನಾವು ಎಲ್ಲಿ ನಮ್ಮ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸ್ಬೇಕಿತ್ತು, ಉಳಿಸ್ಬೇಕಿತ್ತು, ನಾವು ಉಳಿಸಿಲ್ಲ. ನೋಡಿ, ನಾನು ಎರಡು ಕಟ್ಟೆಯ ಬಗ್ಗೆ ಉಲ್ಲೇಖವನ್ನು ಮಾಡ್ತೇನೆ. ರಾಮಕೃಷ್ಣ ಮಠದ ಒಳಗಡೆ ಬಹಳ ದೊಡ್ಡ ಒಂದು ಕಟ್ಟೆ ಇದೆ. ಆ ಕಟ್ಟೆಯಲ್ಲಿರ್ತಕ್ಕಂಥ ಒಂದು ಮರ ಬರೇ ಧೂಪ ಅಲ್ಲ, ಅದು ರಾಳ ಧೂಪ ಅಂತ. ದಿನೇಶ್ವರರು ನನಗೆ ಪಶ್ಚಿಮಘಟ್ಟಕ್ಕೆ ಟ್ರಕ್ಕಿಂಗ್ ಕರ್ಕೊಂಡು ಹೋದಾಗ ರಾಳ ಧೂಪದ ಬಗ್ಗೆ ನನಗೆ ಜ್ಞಾನ ಆಯಿತು. ಅದರ ತುದಿಯನ್ನು ನೋಡಬೇಕಿದ್ರೆ ನಾವು ಮುಕ್ಕಾಲು ಭಾಗ ಮಲಗಿದ ಭಂಗಿಯಲ್ಲಿ ನೋಡಬೇಕು. ಅಂದರೆ ಅಷ್ಟು ಎತ್ತರಕ್ಕೆ ಬೆಳೀತದೆ ಆ ಮರ. ಯಾವುದೇ ಮೋಡಗಳನ್ನು ಹಿಡಿದಿಟ್ಟು ನಮಗೆ ಮಳೆ ತರಿಸೋದಕ್ಕೆ ಆ ಮರಗಳು ಸಾಕ್ಷಿಯಾಗಿತ್ತು ಮುಂಚಿನ ಕಾಲದಲ್ಲಿ. ಈಗ ಎಲ್ಲಿದೆ ಆ ಮರ? ಬರೀ ಕಾಡಲ್ಲಿ ಮಾತ್ರ ನೋಡಲಿಕ್ಕೆ ಸಿಗತ್ತೆ. ಯಾವುದೇ ಬಯಲು ಪ್ರದೇಶದಲ್ಲಿ ಆಗಲಿ, ನಗರದಲ್ಲಾಗಲಿ ಅಂತಹ ಒಂದು ಮರವನ್ನು ಕಾಣಬೇಕಿದ್ರೆ ನಾವು ರಾಮಕೃಷ್ಣ ಮಠಕ್ಕೆ ಹೋಗಬೇಕು. ಒಂದೇ ಮರ ಇದೆ, ಆ ಮರದಲ್ಲಿ ದೊಡ್ಡ ಪಕ್ಷಿಗಳು ಬಂದು ಮೊಟ್ಟೆ ಇಟ್ಟು ತಮ್ಮ ಮರಿಗಳನ್ನಾಗಿ ಸಂಸಾರವನ್ನು ದೊಡ್ಡದು ಮಾಡುತ್ತೆ. ನೋಡಿ, ಸಣ್ಣ ಪಕ್ಷಿಗಳು ಅದರಲ್ಲಿ ಗೂಡು ಕಟ್ಟುವುದಿಲ್ಲ, ಮೊಟ್ಟೆ ಇಡುವುದಿಲ್ಲ, ಅದಕ್ಕೆ ಸಣ್ಣ ಮರಗಳೇ ಬೇಕು. ಇದು ಪ್ರಕೃತಿಯ ನಿಯಮ. ಅದರಲ್ಲಿ ನೋಡಬೇಕು, ದೊಡ್ಡ ಗೂಡು ಕಟ್ಟತ್ತೆ, ಒಂದೇ ಪಕ್ಷಿ ಬರುತ್ತೆ, ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿಕೊಂಡು ಹೋಗಿ ನಮ್ಮ ವಂಶವನ್ನು ಹೆಚ್ಚು ಮಾಡುತ್ತೆ. ಅದೇ ರೀತಿ ನಾವು ಕದ್ರಿಯಲ್ಲಿ ಒಂದು ಮರವನ್ನು ನೋಡಬಹುದು, ಸಪ್ತವರ್ಣಿ. ನೋಡಿ, ಆ ಮರಕ್ಕೊಂದು ಕಟ್ಟೆ ಕಟ್ಟಿದ್ದಾರೆ ಅಂತೇಳಿದರೆ ಅದು ಆ ಮರದ ವಿಶೇಷತೆಯನ್ನು ಅವ್ರು ಕಂಡುಕೊಂಡಿದ್ದಾರೆ. ನಾವು ಎಲ್ಲಿ ಎಡವಿದ್ದೇವೆ ಅಂದರೆ ಇದನ್ನೇ ನೋಡಿಕೊಂಡು ನಾವು ತಿಳಿಬೇಕು. ಈಗ ಮಂಗಳೂರಿನ ರಸ್ತೆಯಲ್ಲಿ, ಮಂಗಳೂರಿನ ಪರಿಸರದಲ್ಲಿ, ಮಂಗಳೂರಿನ ಮಣ್ಣಲ್ಲಿ ಎಷ್ಟು ಮರಗಳು ಯಾವ ಜಾತಿಯದು ಉಳ್ಕೊಂಡಿದೆ, ಇದು ಬಹಳ ಇಂಪಾರ್ಟೆಂಟ್. 2007 ನಾನು ಹಂಪನಕಟ್ಟೆ ಜ್ಯೋತಿ ಬಲಮಠದಲ್ಲಿ ಒಂದು ಗಿಡವನ್ನು ನೆಡಬೇಕಿದ್ರೆ 32 ಜನ ಅತಿಥಿಗಳನ್ನು ಕರೆದಿದ್ದೆ, ಎಲ್ಲ ವಿಭಾಗದ್ದು. ನಾಳೆ BGS ಸ್ಕೂಲಲ್ಲಿ ಕಾವೂರು 25 ವರ್ಷದ ಒಂದು ಸಲುವಾಗಿ ನನಗೆ ಪ್ರಶಸ್ತಿ ಕೊಡ್ತಾರಂತ ಹೇಳಿದರು ಸ್ವಾಮೀಜಿ. ನಾನು ನಯವಾಗಿ ಅವರ ತಿರಸ್ಕಾರ ಅಂದರೆ ಹೇಳಿದೆ, ಸ್ವಾಮೀಜಿಯವರೇ ಬೇರೆ ತುಂಬ ಕೆಲಸ ಮಾಡಿದವರಿದ್ದೀರಿ, ಇಲ್ಲ ನೀವು ಆ ದಿನ ನನಗೆ ಕೆರೆದದ್ದು ಇವತ್ತೂ ನೆನಪಿದೆ, ಆ ಸಾಲು ಮರಗ ನಿರ್ಮಾಣ ಆಗಿದೆ ಅಂದರು 2007. ನೀವು ಬರಲೇಬೇಕು, ನಮ್ಮ ಜೊತೆ ಇರಬೇಕು ಅನ್ನುವಂಥದ್ದು ವಿಷಯ ಅದಲ್ಲ. ಈಗ ಅಲ್ಲಿ ಉಳ್ಕೊಂಡಿರುವಂಥ ಮರಗಳಲ್ಲಿ 4 ಮರಗಳನ್ನು ಮೊನ್ನೆ ನನ್ನ ಕಣ್ಣೆದುರಿಗೆ 2 ರಾತ್ರಿಗೆ ಕಡಿದ್ರು. 12 ರಾತ್ರಿವರೆಗೆ ನಮ್ಮ ಜನ ಅದನ್ನು ಕಾಯ್ತಾ ಇದ್ರು.
ನಮ್ಗೆ ಗೊತ್ತಿತ್ತು ಅದನ್ನು ಕಡಿತಾರೆ ಅಂತೇಳಿ ಸೂಚನೆ ಇತ್ತು. ನಾನು ಆ ಮರಗಳನ್ನು ಯಾಕೆ ಅದನ್ನು ಒಂದೇ ಸ್ಪೀಸಿಯಸ್ ಹೊಳೆ ದಾಸವಾಳ ಫ್ರೈಡ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಗಿಡ ಅಲ್ಲಿ ನೆಟ್ಟಿದ್ದೇವೆ ಅಂದರೆ ಆ ಮರ ವಾಹನದ ಹೊಗೆಯನ್ನು ಹೀರಿಕೊಳ್ತದೆ. ನೋಡಿ, ಯಾವುದೇ ಮರಗಳು ವಾಹನದ ಹೊಗೆಯನ್ನು ಹೀರಿಕೊಳ್ಳುವಂಥದ್ದಿಲ್ಲ ನಮ್ಮ ಮಂಗಳೂರಿನಲ್ಲಿ. ಫ್ರೈಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೊಗೆಯನ್ನು ಹೀರಿಕೊಳ್ಳುತ್ತೆ. ಅದು ನಮಗೆ ಬಲ್ಮಠದಿಂದ ಹಂಪನಕಟ್ಟೆಗೆ ಬರಬೇಕಿದ್ರೆ ಇಡೀ ನಮ್ಮ ಜಿಲ್ಲೆಯ ಬಸ್ಸುಗಳು ಬಲ್ಮಠದ ಸೇರಿಕೊಂಡು ಸ್ಟೇಟ್ ಬ್ಯಾಂಕಿಗೆ ಹೋಗುವಂಥದ್ದು. ಅದು ಅಲ್ಲಿ ಮರಗಳು ಬೇಕು, ಸಾಲು ಮರ ಇರಬೇಕು, ಆ ಹೊಗೆಯನ್ನು ಅದು ಹೀರಿಕೊಳ್ಬೇಕು. ಸಿಟಿಯ ಒಳಗಿನ ನಗರದ ಜನ ಹೊಗೆಯನ್ನು ಹೀರಿಕೋಬಾರ್ದು, ಶುದ್ಧ ಗಾಳಿಯನ್ನು ಹೀರಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಚಿಂತನೆ ಇತ್ತು. ನೋಡಿ, ಆ ನಾಲ್ಕು ಮರವನ್ನು ಕಡಿದ್ರು, ಆದರೆ ಫಾರೆಸ್ಟಿಗೆ ತಿಳಿಸ್ಬೇಕಂದ್ರೆ ನಾನು ಹೇಳ್ತೇನೆ, ಫಾರೆಸ್ಟ್ನ ಜೊತೆಯಲ್ಲಿ ಕಾನೂನಿನ ಬಲ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಒಂದು ಎಫ್ ಐ ಆರ್ ಹಾಕಿದರೆ 200 ರೂಪಾಯಿ ಫೈನ್ ಕಟ್ಟಿ ಅವರು ಅದನ್ನು ಬಿಡಿಸ್ಕೊಂಡು ಹೋಗ್ಬೋದಿತ್ತು ಆ ಕೇಸನ್ನು. ನಮಗೆ ಬೇಕಿರುವುದು ಇದು, ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಗಿಡಗಳ ಕಣ್ಮರೆ ಆಗೋದಕ್ಕೆ ನಾವು ಅದಕ್ಕೆ ಬಲವಾದ ಒಂದು ಕಾನೂನನ್ನು ರೂಪಿಸಿ ಈ ಭೂಮಿಯನ್ನು ಸಂಪದ್ಭರಿತವನ್ನು ಮಾಡಬೇಕು. ಮಾತ್ರ ಅಲ್ಲ, ಮುಂದಿನ ಜನಾಂಗಕ್ಕೆ ಈ ಭೂಮಿ ಹೀಗೆ ಇತ್ತು ಅನ್ನುವುದಕ್ಕೆ ನಾವು ಸಾಕ್ಷಿಯಾಗಬೇಕು. ನೀವಿವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಿ, ಎಲ್ಲ ನನಗೆ ಗೊತ್ತಿದೆ, ಇದನ್ನು ಚಿತ್ರ ಬಿಡಿಸುವವರೇ ಇರಬೇಕು ಅಂತ ನನ್ನ ಅನಿಸಿಕೆ ಇದೆ. ಕಲಾವಿದರು ಇರ್ಬೋದು ತಾವೆಲ್ಲರೂ, ಲಕ್ಷಾಂತರ ಜನರಿಗೆ ಇಷ್ಟು ಜನ ಸಾಕು. ನಮ್ಮ ಈ ಜನರನ್ನು ಎಜುಕೇಟ್ ಮಾಡಿ ಇದರ ಬಗ್ಗೆ ತಿಳುವಳಿಕೆಯನ್ನು ಚಿತ್ರದ ಮೂಲಕ ಕೊಡಲಿಕ್ಕೆ ನೀವಿಷ್ಟು ಜನ ಸೇರಿದ್ದೀರಂದರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷಣ ಇದು. ಎಲ್ಲ ಹೃದಯ ಶ್ರೀಮಂತಿಕರಿರತಕ್ಕಂಥ ಈ ಜನ ಇದ್ದಾರಲ್ಲ, ಈ ಮಂಗಳೂರನ್ನು ಬರೀ ನಾವು ಎಲ್ಲ ಇಡೀ ರಾಜ್ಯ ದೇಶ ವಿಶ್ವವನ್ನು ನೋಡೋದು ಬೇಡ, ಬರೀ ಮಂಗಳೂರನ್ನು ನಾವು ನೋಡಿದರೂ ಕೂಡ ಇಲ್ಲಿ ಹಸಿರನ್ನು ಉಳಿಸಬೇಕು, ಕಟ್ಟೆಯನ್ನು ಉಳಿಸಬೇಕು, ಕಟ್ಟೆಯನ್ನು ಪಾರಂಪರಿಕತೆಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಬರೀ ಕಟ್ಟೆ ಒಂದು ಮಾಯ ಆಯಿತು ಅಂತ ಹೇಳಿದರೆ ಅದು ಒಂದು ಕುಟುಂಬದ್ದು ಆಗಿರಬೇಕು ಅಥವಾ ಒಂದು ರಾಜ್ಯನದ್ದು ಆಗಿರಬಹುದು, ಅದನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ನಮ್ಮ ಹಿರಿಯರು ಮಾಡಬೇಕು. ನಮ್ಮಲ್ಲೊಂದು ಕಟ್ಟೆ ಇದೆ, ಒಂದು 2-3 ಕಿನ್ನಿಯರ ಕಟ್ಟೆ ಅಂತೇಳಿ ಅದಕ್ಕೆ ಹೆಸರು. ನೋಡಿ, ಆ ಕುಟುಂಬ ಅದಕ್ಕೆ ಜೋಡಣೆ ಆಗಿದೆ. ಎಲ್ಲ ಕಟ್ಟೆಗಳ ಹಿಂದೆ ಒಂದು ಕುಟುಂಬ ಇದೆ, ಎಲ್ಲ ಕಟ್ಟೆಗಳ ಹಿಂದೆ ಒಂದು ರಾಜ ಇದ್ದಾನೆ. ಇದನ್ನು ಕೂಡ ನಾವು ನಮೂದು ಮಾಡಬೇಕು. ಇದನ್ನು ಕೂಡ ಅದನ್ನು ಅಕ್ಷರದ ರೂಪದಲ್ಲಿ ಪುಸ್ತಕದಲ್ಲಿ ಬರೆದು ಜಿಲ್ಲಾಡಳಿತಕ್ಕೆ ತಿಳಿಸಬೇಕು. ಮಾತ್ರ ಅಲ್ಲ, ಅದನ್ನು ಸಂರಕ್ಷಣೆ ಮಾಡುವಂಥ, ಇಷ್ಟು ಉಳಿದಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಕೆಲವರಿಗೆ. ಅಂದರೆ ಎಲ್ಲ ಮಾಯ ಆಗಿದೆ, ನಾವು ಒಂದಷ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ

0: ಮಾಡಿದ್ದೀರಿ, ಅದರ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದಿರಿ. ಅದರ ಜೊತೆ ಜೊತೆಯೇ ಆ ಕಟ್ಟೆ ಹಿಂದುಗಡೆ ಇರತಕ್ಕಂಥ ಕುಟುಂಬಗಳನ್ನು ರಾಜರನ್ನು ಮುಂದಕ್ಕೆ ತನ್ನಿ, ಜನ ರಾಜ್ಯ ಈ ದೇಶ ತಿಳಿಯಲಿ, ಈ ಎಲ್ಲ ಒಂದು ದಾಖಲೀಕರಣ ಆಗಬೇಕು, ಇದನ್ನು ನೀವೆಲ್ಲರೂ ಮಾಡ್ತೀರನ್ನುವಂಥ ಒಂದು ಭರವಸೆಯೊಂದಿಗೆ ಅದನ್ನು ಪ್ರೀತಿಕೊಟ್ಟು ಈ ಒಂದು ಹಂತಕ್ಕೆ ತಂದು ಈ ಹೃದಯ ಸೀಮಂತಿಗಿರತಕ್ಕಂಥ ನಿಮ್ಮ ಎದುರಿಗೆ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ನಿಮಗೆ ವಂದಿಸ್ತೇನೆ. ಜೈ ಹಿಂದ್.
1: ಇಷ್ಟರವರೆಗೆ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಇವರ ಮಾತುಗಳನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಾಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಾಶಿಯ ಮಧ್ಯದಲ್ಲಿ ಅಡಗಿ ಕುಳಿತಿರುವ ಹಾಗೆ ಕಾಣ್ತಾ ಇದೆ. ಗದಾದಂಡದಿಂದ ಒಮ್ಮೆ ರಾಶಿಯನ್ನು ಚೇಪಿ. ಇಲ್ಲ, ಕ್ಷಣದ ರಾಶಿಯಲ್ಲಿ ನೀನು ಅಡಗಿ ಕುಳಿತಿಲ್ಲ. ಹಾಗಿದ್ರೆ

ಕೋಪಿಸ್ತಾ ಮೂದಲ್ ಅಬ್ಬ ಹೊಡೆದ ಹೊಡೆತವ ಅದರಿಂದ ಉಂಟಾದ ನೋವು ಅಥವಾ ಪಕ್ಷದ ನಾಯಕನಾಗಿ ನನಗೊದಗಿದಂತಹ ಪರಿಭವವು ಅದರ ವೇದನೆಯ ಅದೆಲ್ಲಕ್ಕಿಂತಲೂ ಮೂದಲಿಕೆ. ಪಾಂಡವರಿಂದ ನಾನೇನನ್ನು ನಿರೀಕ್ಷಿಸುತ್ತೇನೆ ಎಂಬುದಕ್ಕಿಂತಲೂ ಪಾಂಡವರಿಂದ ಲೋಕ ಏನನ್ನು ನಿರೀಕ್ಷಿಸಬಹುದು ಅಂತ ನಾವು ಗ್ರಹಿಸಿದರೆ ಆ ಉಳಿದೆಲ್ಲ ಪಾಂಡವರಿಗಿಂತ ನಿರೀಕ್ಷಿಸಬಹುದಾದದ್ದನ್ನು ಇವನಲ್ಲಿ ನಿರೀಕ್ಷಿಸುವುದಕ್ಕೆ ದಯೆ ದಾಕ್ಷಿಣ್ಯ ಆಹ ಕಾಠಿಣ್ಯ ಕಾರ್ಕಶ್ಯ ಅದೇ ಇಲ್ಲದಿದ್ರೆ ನನಗೆ ಮೊದಲ ಘಾತ ಕೊಟ್ಟದ್ದು ಯಾರು? ನನ್ನ ಅಮ್ಮ. ಆ ಮನೋವೃತ್ತಿಯ ಸ್ಥಿತಿ ಅದು ಅದು ಭಯ ಹುಟ್ಟಿಸುವುದು. ತನಗೆ ವಿರೋಧಿ ಹೌದು ಅಂತ ಆದ್ರೆ ಅವನಿಗೆ ಹೊಡೆದ ಅಮ್ಮನ ಹೊಡೆತವು ಘಾತವೇ ಆಗುತ್ತದೆ ಇವನಿಗೆ. ಇದನ್ನೆಲ್ಲ ಎದುರಿಸುವುದಷ್ಟು ಸುಲಭವೋ? ಈಗ ಎದುರಿಸುವುದಿಲ್ಲ ಎಂಬುದರಿಂದ ಆಡುವುದಲ್ಲ. ಆ ಮನೋವೃತ್ತಿಯನ್ನು ಆ ಭೀಕರತೆಯನ್ನು ಎದುರು ಹಾಕಿಕೊಂಡು ಸ್ವಸ್ಥಾಪನೆಯನ್ನು ಮಾಡುವುದಕ್ಕೆ ವಿಜಯೋನ್ಮಾದದಿಂದಲೇ ಆಕ್ರೋಶ ಭರಿತನಾಗಿಯೇ ಮೈ ಮೇಲೆ ಬಿದ್ದಂತಹ ಅವನಿಂದ ಈ ಕಾಲದಲ್ಲಿ ಕೈ ಸೋತೆ ಹಿಮ್ಮೆಟ್ಟಿದ್ದು ಹಿಂಜರಿದದ್ದು ಬೇರೆ ಬೇರೆ ಪ್ರಯತ್ನಗಳಾಗಿದೆ. ರಥಸ್ಥನಾದಂತಹ ನಾನು ರಥ ಮಧ್ಯದಲ್ಲೇ ಹೋರಾಟವನ್ನು ಮಾಡ್ತಾ ಸ್ವಪಕ್ಷದವರು ಮಾತ್ರದಲ್ಲ ವಿಪಕ್ಷದವರೂ ಕೂಡ ಕೌರವೇಶ್ವರನ ಈ ತೆರನಾದ ದುರವಿಕ್ರಮವನ್ನು ಇದು ತನಕ ಕುರುಧಾರಿಣಿಯಲ್ಲಿ ನಾವು ಕಂಡದಿಲ್ಲ ಅಂತ ಘೋಷಣೆ ಮಾಡುವಷ್ಟರ ಮಟ್ಟಿಗಿನ ಕಾದಾಟವನ್ನು ಇವತ್ತಿವತ್ತು ನಾ ತೋರಿದರು ದೃಷ್ಟದ್ಯುಮ್ನಾದಿಗಳ ಮೂಲಕವಾಗಿ ರಥವೇ ಜರ್ಜರಿತವಾದ ವೇಳೆಯಲ್ಲಿ ಹಯವನ್ನು ಮಾತ್ರ ಏರಿ ಮುನ್ನಡೆದಿದ್ದೆ. ಒಮ್ಮೆ ನಾನೀ ಜೀವವನ್ನು ಉಳಿಸಿಕೊಂಡು ಆಮೇಲೆ ಆಕ್ರಮಣ ಮಾಡುವ ಕ್ರಮವನ್ನು ಬದಲಿಸಬೇಕು ಅಂತ ಆದ್ರೇನು? ಅಶ್ವತ್ಥಾಮಾದಿಗಳು ರಣಮಧ್ಯದಲ್ಲಿ ಕಾಣಿಸದ ನನ್ನನ್ನು ಹುಡುಕುತ್ತಾ ಕೃತವರ್ಮನೋ ಅಥವಾ ಕೃಪರನ್ನೋ ಕೂಡಿಕೊಂಡು ನನ್ನನ್ನೇ ಅರಸುತ್ತಾ ಅರಸುತ್ತಾ ಬಂದ್ರು. ಆಗ ಕಂಡದ್ದು ಜೊತೆಗಿದ್ದವರು ಜೊತೆಯಾದವರು ಅಂತ ನಾವು ಯಾರ ಕುರಿತಾಗಿ ಆತ್ಯಂತಿಕವಾದ ಶ್ರದ್ಧಾ ವಿಶ್ವಾಸಗಳನ್ನು ಇರಿಸಿಕೊಂಡಿದ್ದೇನೋ

ಹಸ್ತಿನಾವತಿಯ ಪ್ರಭುಶಕ್ತಿಯ ಔನ್ನತ್ಯದ ದ್ಯೋತಕವಾಗಿರುವಂತಹ ಛತ್ರ ಶ್ವೇತಛತ್ರ. ಹಸ್ತಿನಾವತಿಯ ಪ್ರಭುವಿಗೆ ಕಾರ್ಯನಿರ್ವಾಹಕ್ಕೆ ಪೂರಕವಾಗಿ ಒದಗುವ ಸಮಸ್ತ ಮಂತ್ರಿ ಮಾಂಡಲಿಕರನ್ನು ಮೊದಲುಗೊಂಡು ಉಪಸ್ಥಿತರಿರುವಂತಹ ಪರಿಚರ್ಯೆಯ ದೀಕ್ಷೆಯನ್ನು ಹೊತ್ತಂತಹ ಸೇವಕರ ದ್ಯೋತಕವಾಗಿರುವ ಚಾಮರ, ಒಂದು ಹೊಂದಿದ ಸ್ಥಾನ ಗೌರವದ ಎತ್ತರದ ದ್ಯೋತಕ, ಇನ್ನೊಂದು ಆಚರಿಸಬೇಕಾದ ಕರ್ತವ್ಯಕ್ಕೆ ಒದಗಬಹುದಾದ ಆನುಕೂಲ್ಯದ ದ್ಯೋತಕ. ಛತ್ರ ಚಾಮರ ಸಭಾಸ್ಥಾನಕ್ಕೆ ಹೋಗುವಾಗ ತಲೆ ಮೇಲೆ ಹಿಡಿಯುವ ಛತ್ರವನ್ನು ನೆನಪಿಸಿಕೊಂಡಲ್ಲ, ಹಿತವಾದ ತಂಗಾಳಿ ಬೀಸುವಂತೆಯೇ ಯಾರು ಚಾಮರ ಸೇವೆಯನ್ನು ಮಾಡ್ತಾ ಇದ್ರೋ ಅವರ ಸೇವೆಯಿಂದ ವಿವಂಚಿತನಾಗಿದ್ದೇನೆ ಅಂತಲ್ಲ. ಹಸ್ತಿನಾವತಿಯ ಪ್ರಭುಶಕ್ತಿಗೆ ಛತ್ರದೋಪಾದಿಯಲ್ಲಿ ಸಂರಕ್ಷಣೆಯ ನೆಲಲನ್ನು ಕೊಡ್ತಾ ಇದ್ದವರು ಧರಾಶಾಯಿಗಳಾದ ರಣಮಂಡಲವಿತು. ಹಸ್ತಿನಾವತಿಯ ಪ್ರಭು ಸಂಕಲ್ಪ ಅದನ್ನು ಸಾಕ್ಷಾತ್ಕರಿಸುವಲ್ಲಿ ರಕ್ತದ ಕಣ ಕಣವನ್ನು ಬೆವರಿಗಿಂತ ಲಾಘವದಿಂದ ಸುರಿಸಬಲ್ಲಂತಹ ಯೋಧರು, ರಕ್ತದ ಕೋಡಿಯನ್ನು ಹರಿಸಿದಂತಹ ರಣಧಾರುಣಿ ಇದು. ಮುರಿದು ಬಿದ್ದ ಈ ಛತ್ರವನ್ನು ಕುಸಿದು ಛಲಹಾನಿಯಾದ ಈ ಚಾಮರವನ್ನು ಕಂಡಾಗ ಮರುಗದವನು ಪ್ರಭುವೇ ಇಲ್ಲ. ಬಿದ್ದ ಯೋಧರ ಶವ ಶರೀರ, ರಥಿಕನಾಗಿದ್ದವನ ಶರೀರ ಶವವಾಗಿದೆ ಎಂಬ ಅರಿವೂ ಇಲ್ಲದೆ ರಥದ ನೊಗಕ್ಕೆ ಸಿಕ್ಕಿದ ಶರೀರವನ್ನು ಅವ ಸಾಯಿ

ಗೊತ್ತಾಯಿತು, ಇವರಿದ್ದಾರೆ, ಅವರಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಇಲ್ಲಿಂದ ಸಿಕ್ಕಿದ್ದಾರೆ. ಇವರೆಲ್ಲರನ್ನೂ ಸೇರಿಸಿ ಮುನ್ನಡೆದಂತಹ ಈ ಯುದ್ಧದಲ್ಲಿ ಸಂಭವಿಸಬಹುದಾದ ಸಾವಿನ ತೀವ್ರತೆ, ಭೀಕರತೆ, ಅದು ಉಂಟು ಮಾಡಬಹುದಾದ ಪರಿಣಾಮ, ಇದರ ಕುರಿತಾಗಿ ಯೋಚಿಸಿದರೆ ಮತಿವೈಕಲ್ಯ ಬರ್ತದೆ, ಹುರುಪಿಗೆ ಕೊರತೆ ಆಗುತ್ತದೆ. ಆದ್ದರಿಂದಲೇ ಉತ್ತೇಜಕ

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಶಾಲೆಗೆ ಈ ದಿನ ರಜಾ, ನೌಕರಿಗೆ ದಿನ ರಜಾ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನಮಸ್ಕಾರ, ಯಾನೆ ರಂಗಭೂಮಿ ಕೆಲವಿದೆ ಸತೀಶ್ ಬಂದಲ್ಲಿ ಬಾತೇರ್ನು ನಿಗಳು ಕೇಳೋಂದಿಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.